ಆಕಾಶವಾಣಿ ಮಂಗಳೂರು, ಸಮಯ 5:58 ಹಾಗೂ 35 ಸೆಕೆಂಡುಗಳು. ಇಂದು ಭಾನುವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 3ನೇ ದಿನ, ಅಂದರೆ 2026ನೇ ಸಭಿ, ಮೇ ತಿಂಗಳ 24ನೇ ತಾರೀಕು. ನಿಲಯದ ಬೆಳಗ್ಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1090 ಕಿಲೋಹರ್ಟ್ಸ್, FM ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸಂತೋಷ್ ಆಳ್ವಾ ಎಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಸುಪ್ರಭಾತ.

ಈಗ ಕೇಳಿ ಶ್ರೀಲತಾ ಹಾಗೂ ಸಂಗಡಿಗರು ಹಾಡಿದ ಪುರಂದರದಾಸರ ಕೀರ್ತನೆ. ಏಳು ನಾರಾಯಣ ಏಳು ಲಕ್ಷ್ಮೀರಮಣ.

ಈಗ ಕೇಳಿ ವೃಂದಗಾನದಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ದೇಶಭಕ್ತಿ ಗೀತೆ ತ್ಯಾಗ ಜೀವನದ ಸಂಧ್ಯಾರಾಗವೇ.

0: ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ.
1: ಇಡೀ ಜಗತ್ತನ್ನು ನಿಜವಾಗಿಯೂ ಗೆಲ್ಲಬಲ್ಲ ಶಕ್ತಿಯೊಂದಿದ್ದರೆ ಅದು ಪ್ರೀತಿ ಮಾತ್ರ. ಅದಕ್ಕೆಂದೇ ಕವಿಯೋರ್ವರು ಹೇಳುವಂತೆ, ಪ್ರೀತಿಯೊಂದೇ ಜಗವ ಗೆಲ್ಲಬಲ್ಲ ಅಂಬು ಬೇಡದಿರುವ ಬಿಲ್ಲು ಎಂಬುದು ಸಾರ್ವಕಾಲಿಕ ಸತ್ಯ. ಅಂತಹ ಪ್ರೀತಿಯನ್ನು ಮೀರಬಹುದಾದ ಒಂದೇ ಒಂದು ವಿಶೇಷ ಸಾಹಿತ್ಯವೇ ವಾತ್ಸಲ್ಯ. ಇದು ಪ್ರೀತಿಗಿಂತಲೂ ಮಿಗಿಲಾದುದು. ಪ್ರೀತಿಯಲ್ಲಿ ಒಂದಿಷ್ಟು ಪ್ರತಿಫಲಾಪೇಕ್ಷೆ ಇರಬಹುದೇನೋ, ಆದರೆ ವಾತ್ಸಲ್ಯದಲ್ಲಿ ಅದರ ಲವಲೇಶವೂ ಕಾಣದು. ವಾತ್ಸಲ್ಯಕ್ಕೆ ಪ್ರತಿಫಲದ ಹಂಗೇ ಇಲ್ಲ. ಪ್ರೀತಿಯನ್ನು ನಾವು ಮತ್ತೊಂದು ಆಯಾಮದಲ್ಲಿ ಗಮನಿಸುವುದಾದರೆ ಅದನ್ನು ವಾತ್ಸಲ್ಯ ಎಂದು ವ್ಯಾಖ್ಯಾನಿಸಬಹುದು. ವಾತ್ಸಲ್ಯದ ಒಡೆಯರು ಸರ್ವಶಕ್ತರು. ವಾತ್ಸಲ್ಯಕ್ಕೆ ಅತ್ಯುತ್ತಮ ಉದಾಹರಣೆಯೆಂದರೆ ಮಾತೃಪ್ರೀತಿ. ಶಿಬಿ ಚಕ್ರವರ್ತಿಯು ಜೀವಭಯದಿಂದ ಹಾರಿಬಂದ ಪಾರಿವಾಳದ ಜೀವ ಉಳಿಸಲು ತನ್ನ ತೊಡೆಯ ಮಾಂಸವನ್ನೇ ಗರುಡನಿಗೆ ನೀಡಲು ಮುಂದಾದ ದೃಷ್ಟಾಂತದಲ್ಲಿ ಢಾಳಾಗಿ ಕಾಣುವುದೇ ವಾತ್ಸಲ್ಯ ಎಂಬ ಮೌಲ್ಯ. ಇಂಥ ಪ್ರೀತಿ ವಾತ್ಸಲ್ಯಗಳ ಕೊರತೆ ಅನುಭವಿಸಿದ ವ್ಯಕ್ತಿಗಳು ದುಷ್ಟ, ಭ್ರಷ್ಟ, ಕ್ರೂರಿಗಳಾಗುತ್ತಾರೆ ಎಂಬ ವಾದವು ವಾಸ್ತವಕ್ಕೆ ಹತ್ತಿರವಾದುದು. ಪ್ರೀತಿ ವಾತ್ಸಲ್ಯಗಳು ಬದುಕಿನ ಜೀವಾಳಗಳೆಂದರೆ ಅತಿಶಯೋಕ್ತಿಯಲ್ಲ. ಆದ್ದರಿಂದ ತಾಯಿಯಿಂದ ಮೊದಲುಗೊಂಡು ಹಿರಿಯರಾದ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಮತ್ತು ಇತರ ಎಳೆಯರಿಗೆ ವಾತ್ಸಲ್ಯದ ಪಾಠಗಳನ್ನು ನಮ್ಮ ನಡೆ ನುಡಿಯಲ್ಲಿ ಅಳವಡಿಸಿ ಅನುಸರಿಸಿ ತಿಳಿಹೇಳುವ ಅವಶ್ಯಕತೆಯಿದೆ. ಪ್ರೀತಿ ವಾತ್ಸಲ್ಯಗಳೆಂದರೆ ಅದು ಬರಿಯ ಮನುಷ್ಯ ಮನುಷ್ಯರ ನಡುವೆ ಸಂಭವಿಸುವ

0: ವಿದ್ಯಮಾನ ಮಾತ್ರವೇ ಅಲ್ಲ, ಬದಲಾಗಿ ಅದು ಸಕಲ ಚರಾಚರ ಜೀವಿಗಳಿಗೆ ನಾವು ತೋರಬಹುದಾದ, ತೋರಬೇಕಾದ ಮತ್ತು ತೋರಲೇಬೇಕಾದ ಒಂದು ಅಮೃತ ಸಮಾನವಾದ ವಿಚಾರವಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಎಂತಹ ಸಾತ್ವಿಕತೆಯನ್ನು ಬೋಧಿಸಿದ್ದರೆಂದರೆ, ಒಂದು ಪುಟ್ಟ ಹಕ್ಕಿಗೂ ನೋವಾಗುವುದನ್ನು ಅವರು ಸಹಿಸುತ್ತಿರಲಿಲ್ಲ. ಅದಕ್ಕೆ ಸಂವಾದಿಯಾಗಿ ಅವರ ಸಾಹಿತ್ಯದಲ್ಲಿ ಮಕ್ಕಳಿಗೆ ನೀಡುವ ಶಿಕ್ಷೆಯ ಕುರಿತಾದ ವಿಶ್ಲೇಷಣೆಗಳನ್ನು ಕಾಣಬಹುದು. ಅವರ ಪ್ರಕಾರ ಮಕ್ಕಳಿಗೆ ನೀಡುವ ಶಿಕ್ಷೆ ಯಾವುದೇ ಸಿಟ್ಟಿನಿಂದಲ್ಲ, ಬದಲಾಗಿ ಅದು ಅವರ ಮೇಲಿನ ಪ್ರೀತಿಯಿಂದ. ಶಿಕ್ಷೆ ನೀಡದೇ ಇದ್ದರೆ ಆ ಮಗು ಮುಂದೊಂದು ದಿನ ಭಯಂಕರವಾದ ಕಳ್ಳ ಡಕಾಯಿತನಾಗುವ ಸಾಧ್ಯತೆಯೂ ಇರಬಹುದಲ್ಲವೇ? ಅದಕ್ಕಾಗಿ ಪ್ರೀತಿಯಿಂದಲೇ ಆ ಶಿಕ್ಷೆಯನ್ನು ನೀಡಲಾಗುತ್ತದೆ. ಪ್ರೀತಿ ಮತ್ತು ತ್ಯಾಗಗಳು ಎರಡೂ ಜೊತೆ ಜೊತೆಯಲ್ಲಿಯೇ ಇರುತ್ತವೆ. ಮಗುವಿಗಾಗಿ ತಾಯಿ ಮಾಡುವ ತ್ಯಾಗವು ಅಗಣಿತ. ತನ್ನ ಕುರಿತು ಯೋಚಿಸುವ ಬದಲಾಗಿ ಮಗುವಿನ ಸರ್ವತೋಮುಖ ಏಳಿಗೆಗಾಗಿ ಹಂಬಲಿಸುವಂಥ ತಾಯಿಯ ವಾತ್ಸಲ್ಯವನ್ನು ವರ್ಣಿಸುವುದಕ್ಕೆ ಪದಗಳನ್ನು ಎಲ್ಲಿಂದ ತರೋಣ? ಡಾಕ್ಟರ್ ರೀನೆ ಎ ಸ್ವೀಟ್ಸ್ ಎಂಬ ಸಂಶೋಧಕರು ತಾಯಿಯ ಪ್ರೀತಿ ಒಲವುಗಳನ್ನು ಕಾಣದ ಮಕ್ಕಳು ಬಹುಬೇಗನೆ ರೋಗಿಷ್ಠರು ದುರ್ಬಲರು ಆಗಿ ಸಾಯುತ್ತಾರೆ ಎಂದು ಪ್ರತಿಪಾದಿಸಿದ್ದಾರೆ. ಮಕ್ಕಳಿರಲವ್ವ ಮನೆ ತುಂಬ ಎಂಬ ಜನಪದ ಹಾಡಿನ ಸಾಲು ತಾಯಿಯ ನಿಸ್ವಾರ್ಥವಾದ ಪ್ರೀತಿ ವಾತ್ಸಲ್ಯಗಳನ್ನು ವಿಶ್ಲೇಷಿಸುತ್ತದೆ. ತಾಯಿಯ ಹೃದಯದ ಪ್ರೀತಿ ವಾತ್ಸಲ್ಯಗಳು ಪ್ರಕೃತಿಜನ್ಯವಾದುದು. ಆಧುನಿಕ ಶಿಕ್ಷಣ ಹಾಗೂ ಯಂತ್ರಯುಗದ ಸೌಲಭ್ಯಗಳನ್ನು ಪಡೆದ ಇಂದಿನ ಕೆಲವು ಆಧುನಿಕರಲ್ಲಿ ತಾಯಿತನದ ಆದರ್ಶಗಳ ಅರಿವಿನ ಕೊರತೆ ಇರುವುದು ಕಂಡುಬರುತ್ತದೆ. ಆದ್ದರಿಂದ ದೇವರ ಆಶೀರ್ವಾದ ಸಮಾನವಾದ ಪ್ರೀತಿ ವಾತ್ಸಲ್ಯಗಳನ್ನು ಪೋಷಿಸೋಣ, ಬಳಸೋಣ, ಉಳಿಸೋಣ.
1: ಇದುವರೆಗೆ ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ ಕೇಳಿದಿರಿ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಕೆಳಗರೆ ಈ ಬೆಳಿಗ್ಗೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ರಾಗರಂಜನಿ, ಚಿತ್ರಗೀತೆಗಳು 7:45, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಉದ್ಯಮಿ ಗಣೇಶ್ ಚಕ್ರಪಾಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ತಾನೆ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:20 ಚಿತ್ರಗೀತೆಗಳು. 10:00 ಬಾಲವೃಂದ, ಇಎಲ್ಸಿ ಶಾಲೆ ವಿಜಯ್ ಕಾಪಿಕಾಡ್ ಇಲ್ಲಿನ ಮಾಂಟೆಸೋರಿ ವಿಭಾಗದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಕಥಾಕಾಲಕ್ಷೇಪ, ಆರ್ ಗುರುರಾಜುಲು ನಾಯ್ಡು ಅವರಿಂದ ಪ್ರಸಂಗ ಶ್ರೀಕೃಷ್ಣ ಜರಸಂಧ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಸಮಾಜಮುಖಿ ಮಾಧ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ. ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರಿಂದ ಮಾಹಿತಿ, ಬೋನ್ ನ್ಯಾರೋ ಟ್ರಾನ್ಸ್ಪ್ಲಾಂಟ್ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ತಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕುರಿತು ಮಾಹಿತಿ. 11:20 ಸ್ವರಮಾಧುರ್ಯ, ಹಿರಕ್ಷ ಅರವಿಂದ್ ಹಾಡಿದ ವಚನಗಳು. 11:30 ಚಕೋರಿ, ಕೇಳುಗರ

ಸಂದೇಶಗಳನ್ನು ಆಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ನಾಟಕ ಕಾಲಯಾತ್ರೆ. ರವೀಂದ್ರನಾಥ ಟಾಗೋರರ ಮೂಲ ಬಂಗಾಳಿ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಮೀರಾ ಚಕ್ರವರ್ತಿ ಹಾಗೂ ಚೆನ್ನಕೇಶವ. ನಿರ್ದೇಶನ ಕಲ್ಲಪ್ಪ ಪೂಜೇರ. ಪ್ರಸ್ತುತಿ ಕುಂದಾಪುರ ಭಂಡಾರಕಾರ್ಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಆಂಡ್ರೂ ಲೂಯಿಸ್ ಕೊನ್ನಾ ಅವರಿಂದ ಸ್ವರಚಿತ ಕವನ ವಾಚನ. 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ತುಳು ಚಿತ್ರಗೀತೆಗಳು, 6:50ಕ್ಕೆ ಯಕ್ಷಗಾನದ ಹಾಡುಗಳು, ಪ್ರಸಂಗ ಅಂಗದ ಸಂಧಾನ, 7:45ಕ್ಕೆ ವಚನಕಾರರ ಕಾಯಕ ತತ್ವ ಕುರಿತು ಡಾಕ್ಟರ್ ಜಿ ಸೋಮಣ್ಣ ಅವರಿಂದ ಭಾಷಣ, 8:00ಗೆ ಕಾವ್ಯಯಾನ, 8:30ಕ್ಕೆ ಇಂಗ್ಲಿಷ್ನಲ್ಲಿ ಭಾಷಣ ಡಾಕ್ಟರ್ ಮಹೇಶ್ ಬಾಬು ಪತ್ತಾರ್ ಅವರಿಂದ, ಇಮೋಷನಲ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇನ್ ಅಡಾಲಿಸನ್ಸ್. 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ಚಿತ್ರಗೀತೆಗಳು, 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಪಂಡಿತ್ ಹರ್ಷಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ ವಾದನ. ಕೆಳಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಶಿವಮೊಗ್ಗ ಸುಬ್ಬಣ್ಣವರು ಹಾಡಿದ ಸಂತ ಶಿಶುನಾಳ ಶರೀಫರ ತತ್ವಪದ ಕೇಳೋಣ.

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಚರ್ಮ ಹಾಗೂ ರಾಸಾಯನಿಕ ಉತ್ಪನ್ನಗಳ ಬಳಕೆ ಮತ್ತು ಆಹಾರ ಕ್ರಮ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ.
1: ರಾಸಾಯನಿಕ ಪ್ರಾಡಕ್ಟ್ಗಳು ಹೇಳೋದಾದರೆ, ವೈದ್ಯರು ಕೊಟ್ಟಂತಹ ಪ್ರಾಡಕ್ಟ್ಗಳಿರ್ಬೋದು, ಈಗ ಆಲೋಪತಿಗಳಿರ್ಬೋದು ಅಥವಾ ಬೇರೆ ಯಾವುದೇ ವೈದ್ಯಕೀಯ ಪದ್ಧತಿ ಇರ್ಬೋದು, ವೈದ್ಯರು ಕೊಟ್ಟಂತಹ ಪ್ರಾಡಕ್ಟ್ಗಳನ್ನು ನಾವು ಸೂಕ್ತವಾಗಿ ಅದನ್ನು ಬಳಸುವುದು ಉತ್ತಮ. ಆದರೆ ನಾವೇ ಅದನ್ನು ಮೆಡಿಕಲಲ್ಲಿ ಪರ್ಚೇಸ್ ಮಾಡೋದಿರಬಹುದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಆನ್ಲೈನಲ್ಲಿ ನೋಡಿ ಶಾಪ್ ಮಾಡಿ ತಗೊಳ್ಳುವಂತಿರಬಹುದು, ಅದು ಖಂಡಿತವಾಗಿಯೂ ಮಾಡಬಾರ್ದು ಅನ್ನೋದು ನನ್ನ ಸಲಹೆ. ಯಾಕಂದರೆ ಒಬ್ಬೊಬ್ಬರ ತ್ವಚೆಯ ರೋಗ ಬೇರೆ ಬೇರೆ ಇರ್ತದೆ, ತ್ವಚೆಯ ಗುಣಗಳು ಬೇರೆ ಬೇರೆ ಇರ್ತವೆ. ಸೊ ಅದನ್ನು ನೋಡಿ ನಾವು ಬೇರೆ ಬೇರೆ ಅಸೆಸ್ ಮಾಡಿ ಮತ್ತೆ ಅದರ ಮೇಲೆ ಆ ಮನುಷ್ಯನಿಗೆ ಅದು ಸೂಕ್ತ ಉಂಟ ಇಲ್ವಾ ಅಥವಾ ಅದು ಅಲರ್ಜಿಗೆ ಏನಾದರೂ ಪ್ರೋನ್ ಇದೆಯಾ ಹಾಗೆ ನೋಡಿ ನಾವು ಅದನ್ನು ಮೆಡಿಸಿನನ್ನು ವೈದ್ಯರು ಕೊಡ್ತಾರೆ. ಆದರೆ ಅದನ್ನು ಬಳಸುವವರಿಗೆ ಅದರ ನಾಲೆಜ್ ಇಲ್ಲದೆ ಅಥವಾ ಜ್ಞಾನ ಇಲ್ಲದೆ ಬಳಸುವುದರಿಂದ ಅತಿ ಮಾತ್ರ ಪ್ರಯೋಗ ಅಂತ ಹೇಳಿದರೆ, ಅದನ್ನು ಹಚ್ಚುವುದು ಅಥವಾ ಇಂಟರ್ನಲ್ ತಗೊಳ್ಳುವ ಡೋಸೇಜಲ್ಲಿ ಹೆಚ್ಚು ಕಡಿಮೆ ಆದಲ್ಲಿ ತುಂಬ ಅಡ್ಡ ಪರಿಣಾಮವನ್ನು ಅನುಭವಿಸ್ತೇವೆ. ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ನೋಡೋದಾದರೆ ಅಂತಹ ಈಗ ಕಾಮನ್ ಆಗಿ ಬಳಸುವಂಥದ್ದು ಫೇಸ್ ಕ್ರೀಮ್, ಗ್ಲೋ ಕ್ರೀಮ್ ಅಂತ ಬಳಸ್ತಾರೆ, ಮತ್ತೆ ಬಳಸುವಂಥದ್ದು ಕಲೆಗಳು ಹೋಗುವಂಥದ್ದು, ಅವೆಲ್ಲ ಬಳಸಿಕೊಂಡು ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ, ಹೈಪರ್ ಸೆನ್ಸಿಟಿವಿಟಿ ಆಗಿ ಅಥವಾ ಅಡ್ವರ್ಸ್ಟಕ್ ರಿಯಾಕ್ಷನ್ ಆಗಿ ಬರುವಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ. ಸೊ ರಾಸಾಯನಿಕ ಪ್ರಾಡಕ್ಟ್ಗಳೇ ಆಗಿರಬಹುದು ಅಥವಾ ಓ ಟಿ ಸಿ ಪ್ರಾಡಕ್ಟ್ ಏನು ಹೇಳ್ತೇವೆ, ಓವರ್ ದ ಕೌಂಟ್ ಪ್ರಾಡಕ್ಟ್ಗಳಿರಬಹುದು ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಗಳೇ ಇರಬಹುದು, ಅದರ ವೈದ್ಯರ ಸಂದರ್ಶನ ಇಲ್ಲದೆ ಬಳಸೋದು ಸೂಕ್ತ ಅಲ್ಲ. ನಮ್ಮ ಸೌಂದರ್ಯ ವರ್ಧನೆಗೆ ಇರಬಹುದು, ಇಲ್ಲ ನಮ್ಮ ತ್ವಚೆ ಆರೋಗ್ಯದ ಕಾಪಾಡಿಕೊಳ್ಳುವಲ್ಲಿ ಇರಬಹುದು, ನಮ್ಮ ದೈನಂದಿನ ಆಹಾರ ಕ್ರಮ ಹಾಗೂ ಚಟುವಟಿಕೆ ಬಹಳ ಮುಖ್ಯವಾಗಿರ್ತದೆ. ಯಾಕಂದ್ರೆ

0: ನಾವು ಸೇವಿಸುವ ಆಹಾರ ಕೇವಲ ನಮ್ಮ ಹೊಟ್ಟೆಗೆ ಮಾತ್ರ ಅಲ್ಲದೆ ಇಡೀ ದೇಹವನ್ನ ಪೋಷಿಸುತ್ತದೆ, ಇಡೀ ದೇಹಕ್ಕೆ ಅದು ಪ್ರಭಾವ ಬೀರ್ತದೆ. ಹಾಗೆ ನಾವು ಒಳ್ಳೆ ರೀತಿಯ ಆಹಾರ ಸೇವನೆ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರ್ತದೆ. ಅತಿಯಾಗಿ ಎಣ್ಣೆ ಪದಾರ್ಥಗಳನ್ನ, ಚೀಸ್ ಬಳಸುವಂಥದ್ದು, ಚಾಕ್ಲೇಟ್ಗಳ ಸೇವನೆ, ಅವೆಲ್ಲವೂ ಕೂಡ ನಮ್ಮ ಚರ್ಮದ ಕಾಂತಿ, ಚರ್ಮದ ಆರೋಗ್ಯವನ್ನ ಹಾಳು ಮಾಡ್ತದೆ. ಅಂತಹ ಆಹಾರಗಳನ್ನ ಬಳಸುವುದು ನಾವು ಅತ್ಯಂತ ಕಡಿಮೆ ಮಾಡಬೇಕು. ಅದಲ್ಲದೆ ಮನೆಯಲ್ಲಿ ಇರುವಂತಹ ಶುದ್ಧವಾದ ಆಹಾರಗಳು, ತಿನ್ನುವ ಸಮಯವನ್ನ ಒಳ್ಳೆಯದು ಮಾಡಿಕೊಳ್ಬೇಕು. ಹಾಗೆ ತಿನ್ನುವಂತಹ ಆಹಾರಗಳು ಶುದ್ಧವಾಗಿರಬೇಕು. ಅಂತಹ ಆಹಾರನ ಸೇವಿಸಿದ್ರೆ ಮತ್ತೆ ಅತಿಯಾಗಿ ಫ್ರೈ ಮಾಡಿದಂತಹ ಆಹಾರಗಳು ಅದು ನಮ್ಮ ಚರ್ಮವನ್ನ, ಕಾಂತಿಯನ್ನೇ ಹಾಳು ಮಾಡ್ತದೆ, ಚರ್ಮದ ಗುಣವನ್ನು ಕೂಡ ಹಾಳು ಮಾಡ್ತದೆ. ಹಾಗೆ ಅಂತಹ ಆಹಾರಗಳನ್ನು ನಾವು ದೂರ ಇಡಬೇಕು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಚರ್ಮ ಹಾಗೂ ರಾಸಾಯನಿಕ ಉತ್ಪನ್ನಗಳ ಬಳಕೆ ಮತ್ತು ಆಹಾರ ಕ್ರಮ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆರೋಗ್ಯ ಮಂಥನ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
1: ಹೆಜ್ಜೇನು ಭಾರತದ ಅತಿ ಪ್ರಮುಖ ಜೇನು ಉತ್ಪಾದಕ ಪ್ರಭೇದ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ದೊರೆಯುವ 60%ಕ್ಕಿಂತ ಹೆಚ್ಚು ಜೇನುತುಪ್ಪ ಈ ನೊಣದ ಗೂಡುಗಳಿಂದ ಸಂಗ್ರಹಣೆ ಮಾಡಿರುವುದು. ಸಾಮಾನ್ಯವಾಗಿ ಈ ಹೆಜ್ಜೇನಿನ ನೊಣಗಳು ಪ್ರತಿ ವರ್ಷಕ್ಕೆ ಸರಾಸರಿ 25-30 ಕಿಲೋಗ್ರಾಂ ಜೇನುತುಪ್ಪವನ್ನು ನೀಡುತ್ತವೆ. ಸಾಮಾನ್ಯ ಬೆಟ್ಟಗುಡ್ಡ ಮರದ ಕೊಂಬೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ದೊಡ್ಡ ಕಟ್ಟಡಗಳ ಮೇಲೆ ಇವು ಗೂಡನ್ನು ಕಟ್ಟಿ ವಾಸಿಸುತ್ತವೆ. ಇವು ಬೇರೆ ಜೇನು ನೊಣಗಳಿಗಿಂತ ಕೆಲವು ಗುಣಗಳಲ್ಲಿ ಭಿನ್ನವಾಗಿರುತ್ತವೆ. ಇವು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ, ಸಾಮಾನ್ಯ ಸಿಟ್ಟಿನ ಸ್ವಭಾವದಿಂದ ಕೂಡಿರುತ್ತವೆ. ಒಂದೇ ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಗೂಡನ್ನು ಕಟ್ಟಿ ವಾಸಿಸುವುದು ಸಾಮಾನ್ಯ. ಕೆಲವೊಮ್ಮೆ ನಾವು 200-400 ಜೇನುಗೂಡುಗಳನ್ನು ಕಟ್ಟಿ ವಾಸಿಸುವುದನ್ನು ಕೂಡ ಕಾಣುತ್ತೇವೆ. ಇವು ಜನ ನಿಬಿಡ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮನುಷ್ಯನೊಂದಿಗಿರುವ ಸಂಬಂಧವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮಕರಂದದ ಕೊರತೆಯಾದ ಸಂದರ್ಭದಲ್ಲಿ ಆಹಾರ ಸಿಗುವ ಪ್ರದೇಶದಿಂದ 100 ಕಿಲೋಮೀಟರ್ವರೆಗೆ ವಲಸೆ ಹೋಗಿ ಜೀವಿಸುವ ಗುಣವನ್ನು ಕೂಡ ಇವು ಪಡೆದಿವೆ. ಕೆಲ ತಿಂಗಳುಗಳ ನಂತರ ಪುನಃ ತಮ್ಮ ಮೊದಲಿನ ವಾಸಸ್ಥಾನಕ್ಕೆ ಬರುತ್ತವೆ. ಇವು ಬಹಳ ಶ್ರಮಜೀವಿಗಳು, ಹಾಗೆ ಕ್ರಿಯಾಶೀಲ ಕೀಟಗಳು. ಅವಿಶ್ರಾಂತವಾಗಿ ಆಹಾರ ಸಂಗ್ರಹಣೆಯಲ್ಲಿ ತೊಡಗುತ್ತವೆ. ಬೆಳದಿಂಗಳ ರಾತ್ರಿಯಲ್ಲೂ ಕೂಡ ಇವು ಮಕರಂದವನ್ನು ಶೇಖರಿಸಿ ಗೂಡಿಗೆ ತರುವ ಜಾಣ್ಮೆಯನ್ನು ಪಡೆದಿವೆ. ಇವು ಬೆಳೆಗಳ ಪ್ರಮುಖ ಪರಾಗಸ್ಪರ್ಶಿಗಳು. ಕೃಷಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ಹಾಗೆ ಕಾಡಿನ ಮರಗಳು ಸೇರಿದಂತೆ ಎಲ್ಲ ಜಾತಿಯ ಸಸ್ಯ ಸಂಕುಲಗಳಲ್ಲಿ ಕೂಡ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೆಜ್ಜೇನಿನ ಅವೈಜ್ಞಾನಿಕ ರೀತಿಯಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುವುದು ಅವುಗಳ ಗೂಡುಗಳಿಗೆ ಮಾರಣ. ಜೇನುನೊಣಗಳ ಹೆಚ್ಚು ಚುಚ್ಚುವಿಕೆಯಿಂದ ಕತ್ತಲಿನಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುವುದು ಉತ್ತಮ. ಜೇನುತುಪ್ಪ

0: ಇರುವುದನ್ನು ಖಚಿತಪಡಿಸಿ ಹೆಚ್ಚಾಗಿ ಜೇನು ಬೇಟೆಗಾರರು ಸಂಜೆ ಹೆಜ್ಜೇನುಗೂಡುಗಳಿಗೆ ದಟ್ಟ ಹೊಗೆಯನ್ನು ನೀಡುತ್ತಾರೆ. ಕೆಲವೊಮ್ಮೆ ಇದರ ಬೆಂಕಿ ಜೇನುನೊಣ ಹಾಗೂ ಜೇನು ಮರಿಗಳಿಗೆ ತಗುಲಿ ಸುಡುವುದು ಕೂಡ ಉಂಟು. ಇದರಿಂದ ಸಾಮಾನ್ಯ ವರ್ಷಕ್ಕೆ ಲಕ್ಷಾಂತರ ಜೇನು ಕುಟುಂಬಗಳು ಸಾವನ್ನು ಅಪ್ಪುತ್ತವೆ. ಕೆಲವೊಮ್ಮೆ ಕೀಟನಾಶಕಗಳನ್ನು ಸಿಂಪಡಿಸಿ ಕೂಡ ಹೆಜ್ಜೇನುಗೂಡುಗಳನ್ನು ನಾಶಪಡಿಸಲಾಗುತ್ತದೆ. ಇದರಿಂದಲೂ ಕೂಡ ಸಾವಿರಾರು ಜೇನುಗೂಡುಗಳು ಸಾವನ್ನಪ್ಪುವುದು ಕಂಡುಬಂದಿದೆ. ಹೆಜ್ಜೇನಿನ ಸಂತತಿ ಕಡಿಮೆಯಾದಲ್ಲಿ ಜೇನುತುಪ್ಪದ ಉತ್ಪಾದನೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಹಾಗೆಯೇ ಪರಾಗಸ್ಪರ್ಶ ಕ್ರಿಯೆ ಇಳಿಮುಖವಾಗಿ ಸಸ್ಯಗಳ ಅಭಿವೃದ್ಧಿ ಕುಂಠಿತವಾಗುವಂತಹ ಸಾಧ್ಯತೆ ಇದೆ. ಹೆಜ್ಜೇನುಗೂಡುಗಳಿಂದ ಅವುಗಳ ಕುಟುಂಬಕ್ಕೆ ತೊಂದರೆಯಾಗದಂತೆ ವೈಜ್ಞಾನಿಕ ವಿಧಾನಗಳಿಂದ ಜೇನುತುಪ್ಪ ಸಂಗ್ರಹಿಸುವುದು ಅವಶ್ಯಕ. ಕೀಟನಾಶಕಗಳ ಸಿಂಪಡಣೆಯಿಂದ ರಕ್ಷಿಸುವುದು, ಕಾಡಿನ ಪ್ರದೇಶಗಳಲ್ಲಿ ಅವುಗಳಿಗೆ ಗೂಡು ಕಟ್ಟಲು ಸೂಕ್ತ ಜಾಗವನ್ನು ನಿರ್ಮಿಸುವುದು ಮುಂತಾದವುಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತದೆ.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಪ್ರಿಯ ಕೇಳುಗರೆ, ಮೇ 26 ಮಂಗಳವಾರ ಪ್ರಸಾರವಾಗಲಿರುವ ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಬೆಳಿಗ್ಗೆ 11:30 12:40 ನಮಗೆ ಕರೆ ಮಾಡಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 08244 ಮೊಬೈಲ್ 8277038000

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಅದ್ಯಾರಭ್ಯ ಭಾರತೀಯ ವ್ಯಾಪಾರ ನೇತ್ರೀಣಾಂ ಏಕೇನ ಪ್ರತಿನಿಧಿ ಮಂಡಲಿನ ಸಹ. ಕನ್ನಡದೇಶಸ್ಯ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ವಾಣಿಜ್ಯ ಮಂತ್ರಾಲಯೇನ ಸೂಚಿತಂ ಯತ್ ಶ್ರೀ ಗೋಯಲ ವ್ಯಾಪಾರ ನಿವೇಶ ಭಾರತ ಕನ್ನಡಾ ವ್ಯಾಪಕಾರ್ಥಿಕ ಸಹಭಾಗಿತಾ ವಾರ್ತಾಲಾಪಂ ಪ್ರವರ್ತಯಿತುಂ ಒಟಾವಾ ಟೊರಂಟೋ ನಗರಯೋಃ ದ್ವಿಪಕ್ಷೀಯ ಸಮಾಗಮಂ ಕರಿಷ್ಯತಿ. ಸಂಸದೀಯ ಕಾರ್ಯಸೂಚನಾ ಪ್ರಸಾರಣ ರಾಜ್ಯಮಂತ್ರಿ ಎಲ್ ಮುರುಗುನಃ ಅವದತ್ ಯತ್ ಪ್ರಶಾಸನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮ ವರ್ಷಪರ್ಯಂತಂ ವಿಕಸಿತಂ ಭಾರತಂ ಇತಿ ಸ್ವಪ್ನಂ ಸಾಕಾರಯಿತುಂ ಪ್ರತಿಬದ್ಧಮಸ್ತಿ. ಚೆನ್ನೈ ಸ್ಥಿತೆ ICF ಇತಿ ಸಂಸ್ಥಾನೆ ಆಯೋಜಿತಂ ಆಜೀವಿಕಾ ಮೇಳನ ಸಂಬೋಧಯನ್ ಸಹ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ನೇತೃತ್ವೇ ದೇಶಃ ಆಧಾರಭೂತ

0: www.radiomirchi.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ എഐആർ നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಕನ್ನಡದ ಅಕ್ಷರ ಮಾಲೆ,
6: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
7: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
6: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
7: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
6: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75 ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಿಸಿದ್ದು ರಾಜ್ಯದ 1,00,000 ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81 ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು

0: ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2.1 ಕೋಟಿಗಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೇನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ

0: ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಊರಿನ ಹತ್ತಿರದಲ್ಲೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆನದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು, ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ ಗಮನಿಸಿ, ಮೇ 26 ಮಂಗಳವಾರ ಪ್ರಸಾರವಾಗಲಿರುವ ಆಕಾಶವಾಣಿ ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ನಮಗೆ ಬೆಳಗ್ಗೆ 11:30-12:40 ಕರೆ ಮಾಡಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ: 2211999, 2222611, STD ಕೋಡ್ 0824, ಮೊಬೈಲ್ 8277038000. ಈಗ ಭಾವಗೀತೆಗಳನ್ನು ಕೇಳೋಣ. HK ನಾರಾಯಣ ಹಾಗೂ MS ಶೀಲಾ ಅವರು ಹಾಡಿದ ಕುವೆಂಪು ಅವರ ಕವಿತೆ. ಸಂಗೀತ HK ನಾರಾಯಣ. ಅಗಣಿತ ತಾರಾ ಗಣಗಳ ನಡುವೆ

ಈಗ ಕೇಳಿ ಎಸ್ಪಿ ಶೈಲಜಾ ಅವರು ಹಾಡಿದ ಕೆಸಿ ಶಿವಪ್ಪ ಅವರ ಕವಿತೆ, ಸಂಗೀತ ವಿಜಯ ಭಾಸ್ಕರ್. ಯಾವ ಬಯಕೆ ಬೀಜ ಮೊಳಿತು.

ಈಗ ಕೇಳಿ ಮಂಜುಳಾ ಗುರುರಾಜ್ ಅವರು ಹಾಡಿದ ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವಿತೆ. ಸಂಗೀತ ಸಿ ಅಶ್ವಥ್. ಇಂದು ಕೆಂದಾವರೆಯು

0: ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಕೇಳುವರೆ ಗಮನಿಸಿ, ಮೇ 26 ಮಂಗಳವಾರ ಪ್ರಸಾರವಾಗಲಿರುವ ಆಕಾಶವಾಣಿ ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಬೆಳಗ್ಗೆ 11:30-12:40 ಕರೆ ಮಾಡಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD 0824 ಮೊಬೈಲ್ 8277038000.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್.

0: ತೂ ಹಿಂದು ಬನೇಗಾ ನಾ ಮುಸಲ್ಮಾನ ಬನೇಗಾ ಇನ್ಸಾನ್ ಕಿ ಔಲಾದ್ ಹೈ ಇನ್ಸಾನ್ ಬನೇಗಾ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್.ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರುಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವ ಮತ್ತು ಟೊರಾಂಟೋದಲ್ಲಿ ದ್ವೀಪ

0: ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು ಎರಡನೇ ಸುತ್ತಿನ ಮಾತುಕತೆಗಳು ಮೇ 8ರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟ್ರಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟ್ರೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟ್ರೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿ ಜಿರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ

0: 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಕ್ನೋ ಪರ ಜಾಷ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜನಿ ಚಿತ್ರಗೀತೆಗಳನ್ನು ಕೇಳುವಿರಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ?
2: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಈಗ ಕೇಳಿ ಭಕ್ತ ಕನಕದಾಸ ಚಿತ್ರದಲ್ಲಿ ಅಳವಡಿಸಿದ ಕನಕದಾಸರ ಕೀರ್ತನೆ. ಹಾಡಿದವರು ಪಿಬಿ ಶ್ರೀನಿವಾಸ್, ಸಂಗೀತ ಎಂ ವೆಂಕಟರಾಜು.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಅವರು ಹಾಡಿದ ಪರ್ವ ಚಿತ್ರದ ಹಾಡು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಮದುವೆ ಚಿತ್ರದ ಹಾಡು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜ್ಕುಮಾರ್.

ರಾಗರಂಜನಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: Another headline in Hindustan Times says, headway in Iran-US talks raises truce hopes. Quoting Defense Minister Rajnath Singh, a Sunday Pioneer headline says, India to be biggest weapon exporter in 25-30 years, adding the government wants private sector share in defense production to rise to 50%. The Hindu reports on new law Viksit Bharat Jiramji replacing the 20-year-old MG Narega, set to come into effect from 1st of July, with draft rules open for feedback till 3rd week of June. Under the headline, big poor states to get higher funds under government's new rural job scheme. Hindustan Times editorial writes how Sikkim showcases a thoughtful vision of development while respecting tradition and an exemplary social harmony to its education sector, opening the doors to the future. More red, white and blues for green card applicants, states the Economic Times, as new policy for US immigration may force permanent residency seekers to return home for paperwork. And finally, the Sunday Times reports that only 6 states now have fertility rate above replacement level. The paper refers to latest sample registration report of 2024. And with that, it's back to Ganucha.
1: Thank you, Saira. And now before we end the bulletin, the headlines once again. External Affairs Minister Dr. S. Jayashankar to hold bilateral talks with U.S. Secretary of State Marco Rubio in New Delhi today. Ayushman Bharat scheme to be rolled out in West Bengal from July. Swasthya Sathi beneficiaries to be included. Maharashtra SIT files charge sheet against 4 accused in Nashik TCS sexual assault and religious conversion case. U.S. President Donald Trump says Iran deal including reopening of Strait of Hormuz largely negotiated. IMD forecasts severe heat wave conditions in some parts of northern, central and eastern India, including Delhi today. And in athletics, Gurinderveer Singh wins men's 100-meter gold with new national record at Federation Cup in Ranchi. And with that, we end the morning news. Have a nice day.
2: Akashavani, Mangaluru. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಶಿಪ್ಪಿಂಗ್ ಲೋಕದ ನಾಯಕ, ಸಾಧನೆಗೆ ಇವರೇ ಪ್ರೇರಕ. ಶಿಪ್ಪಿಂಗ್ ಏಜೆನ್ಸಿಯ ಹೆಮ್ಮೆಯ ಉದ್ಯಮಿ ಗಣೇಶ್ ಚಕ್ರಪಾಣಿ ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ. ಲತೀಶ್ ಪಾಲ್ದಾನೆ, ಬನ್ನಿ ಗಣೇಶ್ ಚಕ್ರಪಾಣಿ ಅವರ ಮಾತಿನ ಅರಮನೆಗೆ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ಗಣೇಶ್ ಚಕ್ರಪಾಣಿ ಅವರು. ಅವರು ಈ ಆಕಾಶ್ ಶಿಪ್ಪಿಂಗ್ ಏಜೆನ್ಸಿ ಅನ್ನುವಂತಹ ಒಂದು ಶಿಪ್ಪಿಂಗ್ ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರ ಒಂದು ಜೀವನದ ಪಯಣವನ್ನು ಇವತ್ತು ಹಂಚಿಕೊಳ್ಳಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಸರ್, ಈಗ ಮೊದಲೇದಾಗಿ ನಾವು ಶಿಪ್ಪಿಂಗ್ ಏಜೆನ್ಸಿಯ ಮೂಲಕ ಶುರು ಮಾಡೋಣ. ಈಗ ಶಿಪ್ಪಿಂಗ್ ಏಜೆನ್ಸಿ ಅಂತ ನಾವು ಕೇಳ್ತಾ ಇರ್ತೇವೆ. ಮುಖ್ಯವಾಗಿ ಈ ಶಿಪ್ಪಿಂಗ್ ಏಜೆನ್ಸಿ ಅಂತ ಹೇಳಿದ್ರೆ ಏನಿದು?
5: ನೀವು ಹೇಳಿದಾಗೆ ಶಿಪ್ಪಿಂಗ್ ಹೇಳಿದ ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಯಣ ಅಂತ. ಒಂದು ಶಿಪ್ಪಿಂಗ್ ಅನ್ನು ಯಾವ ರೀತಿ ಸಹ ತಗೊಳ್ಬಹುದು, ಡೊಮೆಸ್ಟಿಕ್ ತಗೊಳ್ಬಹುದು, ಇಂಟರ್ನ್ಯಾಷನಲ್ ತಗೊಳ್ಬಹುದು. ನಾವು ಹ್ಯಾಂಡಲ್ ಮಾಡೋದು ಇಂಟರ್ನ್ಯಾಷನಲ್. ಒಂದು ಕಡೆಯಿಂದ ಕಾರ್ಗೋವನ್ನು ಇನ್ನೊಂದು ಕಡೆಯ ರಾಷ್ಟ್ರಕ್ಕೆ ಮುಟ್ಟಿಸುವಂತದ್ದು. ಉದಾಹರಣೆಗೆ ಮಂಗಳೂರಲ್ಲಿ ಕಾಫಿ ಬೆಳೆ ಜಾಸ್ತಿ ಹೋಗ್ತದೆ, ಯಾಕೆ ಹೇಳಿದ್ರೆ ಅದೊಂದು 200 ಕಿಲೋಮೀಟರ್ ಬೆಲ್ಟಿನ ಒಳಗಡೆ ಇರುವಂತದ್ದು. ಮತ್ತೆ ಈ ಹಳೆ ಸೌತ್ ಕೆನರಾ ಅಂತ ಹೇಳ್ತೇವೆ, ಉಡುಪಿ, ಕಾರ್ಕಳ, ಬೆಳ್ತಂಗಡಿ, ಮೂಡುಬಿದ್ರೆ, ಕುಂದಾಪುರ, ಆ ಏರಿಯಾದಲ್ಲಿ

0: ಕ್ಯಾಶು ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರ್ತದೆ, ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಿದೆ, 400 ಫ್ಯಾಕ್ಟ್ರಿ ಮೇಲುಗಡೆ ಇದೆ. ಅದಕ್ಕೆ ಕಚ್ಚಾ ವಸ್ತು ಬರ್ತದೆ, ರಾ ಕ್ಯಾಶು ನೆಟ್ ಹೇಳ್ತೇವೆ ನಾವು, ಯಾಕೆಂದ್ರೆ ತುಳುವಲ್ಲಿ ಹೇಳ್ತೇವೆ ಕೊರಂಟ್ ಅಂತ, ಅದು ಬರ್ತದೆ, ಅದನ್ನು ಇಂಪೋರ್ಟ್ ಮಾಡ್ತೇವೆ. ಕಚ್ಚಾ ವಸ್ತು ಕ್ಯಾಶು ಬರೋದು ಆಫ್ರಿಕಾದಿಂದ, ಇಂಡಿಯಾದಲ್ಲಿ ಪ್ರೊಸೆಸ್ ಮಾಡ್ತಾರೆ, ಅಲ್ಲಿ ಗುಡಿಕಾರಿಕೆಗೆ ಸಿಗ್ತದೆ, ಎಲ್ಲ ಕೈಗಾರಿಕೆಗಳಿಗೆ ಒಂದು ಕೆಲಸ ಸಿಗ್ತದೆ. ಹೆಚ್ಚಾಗಿ ಅದರಲ್ಲಿ ಲೇಬರ್ ಓರಿಯೆಂಟೆಡ್ ಕೆಲಸ ಆಗಿದೆ ಅದೆಲ್ಲವೂ. ಹಾಗೆ ಇಲ್ಲಿಂದ ತುಂಬಾ ಕಾರ್ಗೋ ಹೋಗ್ತಾ ಇರುವಂತದ್ದು ಹೆಚ್ಚಿನ ಕಮೋಡಿಟಿ ಕಾಫಿ ಹೋಗ್ತದೆ, ಅದು ಹಾಸನ, ಚಿಕ್ಕಮಗಳೂರು, ಕುಶಾಲನಗರ ಆ ಬೆಲ್ಟ್ ಅಲ್ಲಿ ರೆಡಿ ಆಗ್ತದೆ. ಅಲ್ಲಿ ಕಾಫಿ ಪ್ರೊಸೆಸ್ ಮಾಡ್ತಾರೆ, ಮಂಗಳೂರಿಂದ ಹೋಗ್ತದೆ. ಒಂದು 20 ವರ್ಷ ಮುಂಚೆ ಅದೆಲ್ಲವೂ ಕೊಚ್ಚಿನ ಅಥವಾ ತಮಿಳುನಾಡಿಕೊಂಡೆ ಹೋಗ್ತಿತ್ತು. ಈ ಮಂಗಳೂರು ಪೋರ್ಟ್ ಎಂಬುದೊಂದು ದೊಡ್ಡ ವಿಷಯ ಇರಲಿಲ್ಲ ಅವರಿಗೆ. ಶಿಪ್ಪಿಂಗ್ ಅಲ್ಲಿ ಈ ಇಂಡಿಯಾದಿಂದ ನಿಮ್ಮ ದುಬೈಗ, ಯುರೋಪಿಗ, ಐಎಸ್ ಯುರೋಪ್ ಅಲ್ಲಿ ಕಾಫಿ ಕನ್ಸಂಪ್ಷನ್ ಆಗ್ತದೆ, ಇಲ್ಲಿಂದ ಅಲ್ಲಿಗೆ ಕೊಂಡೋಗಿ ಮುಟ್ಟಿಸುವಂತದನ್ನು ಶಿಪ್ಪಿಂಗ್ ಅಂತ ಹೇಳ್ತೇವೆ.
1: ಅಂದ್ರೆ ಮುಖ್ಯವಾಗಿ ಸರಕುಗಳನ್ನ
0: ಒಂದು ಕಡೆಯಿಂದ
1: ಮತ್ತೊಂದು ಕಡೆಗೆ ಮುಟ್ಟಿಸುವಂತದ್ದು ಅಂತ ಹೇಳಿ.
0: ನಾವು ಮಾಡುದು ಇಂಟರ್ನ್ಯಾಷನಲ್ ಮಾತ್ರ, ಅದೇ ಲೋಕಲ್ ಇಲ್ಲಿಂದ ಇನ್ನೊಂದು ಕಡೆ ಅದಕ್ಕೂ ಶಿಪ್ಪಿಂಗ್ ಅಂತ ಹೇಳಿ ಹೇಳ್ತಾರೆ, ಅದು ಡೊಮೆಸ್ಟಿಕ್ ಅಂತ.
1: ಡೊಮೆಸ್ಟಿಕ್, ತಾವೀಗ ಅಂತಾರಾಷ್ಟ್ರೀಯ ಶಿಪ್ಪಿಂಗ್ ಅಲ್ಲಿ ಇರುವಂತದ್ದು. ಈಗ ನಿಮಗೆ ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಗನ್ನಿಸ್ತು, ಯಾವಾಗ ಅನ್ನಿಸ್ತು, ಅದ್ರ ಬಗ್ಗೆ ನಮಗೆ ತಿಳಿಸಿ.
0: ಕೋಇನ್ಸಿಡೆನ್ಸ್ ಆಗಿ ನಾನು ಈ ಎಂಟ್ರಿ ಒಳಗೆ ಹೋಗಿದ್ದೆ. ಬಾಲ್ಯದಲ್ಲಿ ಪಿ ಯು ಸಿ ಆಯ್ತು, ಪಿ ಯು ಸಿ ಆದ ನಂತರ ಆಟ ಆಡ್ಲಿಕ್ಕೆ ಜಾಸ್ತಿ ಹೈಯೆಸ್ಟ್ ಕ್ರಿಕೆಟ್ ಆಡ್ತಿದ್ದೆವು, ಆಯ್ತಾ. ಆ ನಂತರ ಎಜುಕೇಶನ್ ಮಾರ್ಕ್ ಏನು ದೊಡ್ಡ ಮಾರ್ಕ್ ಏನಲ್ಲ, ನಾವು ಎವರೇಜ್ ಸ್ಟೂಡೆಂಟ್ಗಳು, ಆಯ್ತು. ಅಲ್ಲಿಂದ ಮೇಲೆ ಇವ್ನಿಂಗ್ ಕಾಲೇಜ್ ಮಾಡಿದ್ದೆವು, ಪಿ ಯು ಸಿಯಲ್ಲಿ ಕಾಮರ್ಸ್ ತಗೊಂಡಿದ್ದೆ.
1: ಕಾಮರ್ಸ್ ತಗೊಂಡ್ರಿ?
0: ಆಯ್ತಾ. ಅದು ತಗೊಂಡೆ ಫಸ್ಟ್ ಪಿ ಯು ಸಿ ಡಿಮ್ಕಿ ಹೊಡೆದೆ. ಆ ನಂತರ ಮನೆಯಲ್ಲಿ ಆಟ ಆಡಲಿಕ್ಕೆ ಹೋಗ್ತಿದ್ದೆ, ಕ್ರಿಕೆಟ್ ಆಡಲಿಕ್ಕೆ ಕಾಲೇಜ್ ಬಿಟ್ಟು. ದೊಡ್ಡ ಟೆನ್ಷನ್ ಇಲ್ಲ, ಯಾಕಂದರೆ ತಿನ್ನುವಷ್ಟು ಅಪ್ಪ ಕೊಟ್ಟಿದ್ರು, ಆಯ್ತಾ. ದೊಡ್ಡ ಖರ್ಚಿದಂತ ಇಲ್ಲ, ನಾವು 4 ಮಕ್ಕಳಿದ್ದೆವು, ನಡೀತಿತ್ತು. ಆ ನಂತರ ನಮ್ಮೊಂದು ಅಪ್ಪನ ಫ್ರೆಂಡ್ ಒಬ್ರಿದ್ರು, ಅವ್ರು ಹೇಳಿದ್ರು ಹೀಗಿದ್ರೆ ಹಾಳಾಗ್ತಾನೆ ಹೇಳಿ ನನ್ನನ್ನು ಹೋಗಿ ಸ್ಕೂಲ್ ಬುಕ್ ಕಂಪನಿಗೆ ಜಾಯಿನ್ ಮಾಡಿದ್ರು. ಹೀಗೆ ಹೇಗೆ ಹೇಳಿದ್ರೆ ಸಪ್ಲಿಮೆಂಟ್ರಿ ಪುನಃ ಕಟ್ಟಿ ಪುನಃ ಹೋಗ್ಬೋದು ಕಾಲೇಜಿಗೆಲ್ಲ, ಹಾಗೆಲ್ಲ 1 ವರ್ಷ ವೇಸ್ಟೇ. ಹಾಗೆ ಏನು ಮಾಡ್ತೀವಿ, ಇವ್ನಿಂಗ್ ಕಾಲೇಜ್ ಪುನಃ ರೀಜಾಯಿನ್ ಆಗಿ ಪಿ ಯು ಸಿ ಫಿನಿಶ್ ಮಾಡಿದೆ, ಪಿ ಯು ಸಿ ಫಿನಿಶ್ ಡಿಗ್ರಿ ಮಾಡಿದೆ ನಾನು. ಅಷ್ಟಾಗುವ ಕೆ ಸೋಮನಾಥ ರಾವ್ ಅಂತೇಳಿ ಒಬ್ಬರಿದ್ರು ಎಕ್ಸ್ ಪಿ ಎಸ್ ಎಸ್ ಲಿಯಿಂದ, ಅವ್ರು ನನ್ನ ಗುರುಗಳು. ಅವರು ನನ್ನನ್ನು ಬನ್ನಿ ಅಂತ ಹೇಳಿದರು, ನನ್ನ ತಂದೆಯ ಸ್ನೇಹಿತರು ಅವ್ರು ಸಹ, ನಾನು ಗಣೇಶನನ್ನು ಕರ್ಕೊಂಡು ಹೋಗ್ತೇನೆ ಹೇಳಿದರು. ಹಾಗೆ ನಾನು ಅವರ ಇಂಡಸ್ಟ್ರಿ ಒಳಗೆ ಹೋದೆ. ಹಾಗೆ ಸ್ಟಾರ್ಟಿಂಗಲ್ಲಿ 1997 ಎಜುಕೇಷನ್ ಮುಗಿದು ಅವರೊಟ್ಟಿಗೆ ಜಾಯ್ನ್ ಆದೆ. ಫಸ್ಟಿಗೆ ನನಗೆ ಕೆಲಸ ಸಿಕ್ಕಿದ್ದು ಇಂಡಿಯನ್ ಆಯಿಲಲ್ಲಿ ವೆಸಲ್ ಬರ್ತಾ ಇತ್ತು, ಆ ವೆಸಲ್ಗಳನ್ನು ಹ್ಯಾಂಡಲ್ ಮಾಡ್ತಿದ್ದೆ, ಒಂದು 6 ತಿಂಗಳಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ಅವರು ಫ್ಯಾಕ್ಟ್ರಿ ನಡೆಸಿಕೊಳ್ತಿದ್ರು, ಪಿ ಎಫ್ ಎಕ್ಸ್ ಅಲ್ದಾನ ಇಲ್ಲಿ ಒಂದು ಫೈಲ್ಯಾಂಡ್, ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅದು ಅಲ್ಲಿ ಲಾಕ್ಔಟ್ ಆಗಿ ಕ್ಲೋಸ್ ಆಗಿತ್ತು. ಮಧು ಜಯಂತಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಒಂದು ದೊಡ್ಡ ಕಂಪನಿ ಇದೆ, ಅದು ಕಾಫಿ ಇಂಡಸ್ಟ್ರಿಯಲ್ಲಿ ಸಾಧಾರಣ ಒಂದು 8 ರಿಂದ 10 ವರ್ಷ ನಂಬರ್ 1 ಕಂಪನಿ. ಅವರಲ್ಲಿ ಒಂದು ಕಾಫಿ ಪ್ರೊಸೆಸ್ ಮಾಡ್ತಿದ್ರು, ಆ ಕಾಫಿ ಬ್ಲಾಕ್ ಆಗಿರ್ತದೆ ಆ ಫ್ಯಾಕ್ಟ್ರಿಯಲ್ಲಿ. ಹಾಗೆ ನನಗೆ ಹೇಳಿದರು ನೀನು ಬಂದು ಬಿಡು ಮಾರೆ ಆ ಹೇಳಿ, ಯಾಕಂದರೆ ಅಲ್ಲಿ ಒಬ್ಬರು ಪರ್ಚೇಸ್ ಮಾಡುವವರು ಕೆಲಸ ಬಿಟ್ಟು ಕನ್ನಡ ಬ್ಯಾಂಕಲ್ಲಿ ಜಾಬ್ ಆಯ್ತು ಹೇಳಿ ಹೋಗಿಬಿಟ್ರು. ನಾನಾಗೆ ಇಲ್ಲಿ ಬಂದು ಜಾಯ್ನ್ ಆಗ್ತೇನೆ ಇಂಡಿಯನ್ ಆಯಿಲ್ ಶಿಪ್ಪಿಂಗ್ ಇಂಡಸ್ಟ್ರಿಯಿಂದ. ಒಂದು 6 ತಿಂಗಳ ಅನುಭವ ತಗೊಂಡು ಅಲ್ಲಿ ವೆಸಲ್ ಮಾತ್ರ ಹ್ಯಾಂಡಲ್ ಮಾಡಿದೆ, ನಾವು ಕಂಟೈನರ್ ಏನು ಹ್ಯಾಂಡಲ್ ಮಾಡಿರಲಿಲ್ಲ, ಲಿಕ್ವಿಡ್ ಕಾರ್ಗೋ ಮಾತ್ರ ಇತ್ತು. ಈಗಿನ ಹಾಗೆ ಬಿ ಪಿ ಸಿ ಎಲ್ಗೆ ಎಚ್ ಪಿ ಸಿ ಎಲ್ಗೆ ಅಂತೇಳಿ ಬೇರೆ ಬೇರೆ ಬಿಲ್ ಹಾಕೋ ಕ್ರಮ ಇರಲಿಲ್ಲ, ಅಥವಾ ಬೇರೆ ಅವರು ತಗೊಂಡು ಬರುವಾಗಿಲ್ಲ. ಆಗ ಒಂದೇ ಒಂದು ದೊಡ್ಡ ಕಂಪನಿ ಅಂದರೆ ಐ ಒ ಸಿ, ಏನಿದ್ರು ಐ ಒ ಸಿಯಿಂದ ತಗೊಂಡು ಬೇರೆಯವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಿತ್ತು, ಐ ಒ ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಿತ್ತು ಆ ಕಾಲದಲ್ಲಿ. ಅಲ್ಲಿಂದ ಕಾಫಿ ಇಂಡಸ್ಟ್ರಿ ಒಳಗೆ ಬಂದೆ, ಫ್ಯಾಕ್ಟ್ರಿ ಒಳಗೆ ಎಂಟ್ರಿ ಆದೆ. ಸ್ವಲ್ಪ ಚುರುಕು ಬುದ್ಧಿ ಇತ್ತು, ಓಕೆ ಕ್ಯೂರಿಯಾಸಿಟಿ ಎಂತ ಅಂತ ನೋಡುವಂಥದ್ದು, ಟೈಮ್ ಎಂಬುದು ನೋಡ್ತಿರ್ಲಿಲ್ಲ ನನಗೆ, ಅದೊಂದು ಆಸೆ ಎಂತ ಅಂತ ನೋಡುವಂಥದ್ದೇ. ನಿತ್ಯ ಕೆಲಸ ಮಾಡಿದ್ದೇವೆ, ನಮ್ಮ ರಾಯರು ತುಂಬ ಹೆಲ್ಪ್ ಮಾಡಿದ್ದಾರೆ, ಬೆನ್ನು ತಟ್ಟಿದ್ದಾರೆ, ಎಸ್ ನೀ ಮಾಡಿ ನಾನಿದ್ದೇನೆ ಅಂತ. ಈಗ ಲಾಸ್ ಆದರೆ ಸಹ ಅವರು ನನ್ನ ಬಿಟ್ಟು ಕೊಟ್ಟಿರಲಿಲ್ಲ, ಅದೆಲ್ಲ ವಿದ್ಯೆ ನನಗೆ ಬಂದಿರೋದಂಥದ್ದು ಅವರಿಂದ ಬಳುವಳಿ ಅದು, ಆಯಿತಾ. ಇಲ್ಲದಿದ್ದರೆ ನಷ್ಟಗಳು ಸಹ ಇರ್ತದೆ, ಇಲ್ಲ ಅಂತ ಅಲ್ಲ. ಹಾಗೇನೆ ಅಲ್ಲಿ ನಡೆಯಿತು, ಲಾಕ್ಔಟ್ ಆದರೆ ಸಹ ನಮ್ಮದು ಕ್ಯೂನಿವಾಕ್ಸ್ ನಡೀತಾ ಇತ್ತು, ರಾತ್ರಿ ಹಗಲು ಲಾಕ್ಔಟು, ಕೆಂಪು ಬಾವುಟ ರಾತ್ರಿಗೆ ಆಗುವಾಗ ಮಿಲ್ ರನ್ ಆಗ್ತಾ ಇತ್ತು, ಅದೇ ಜನರಿಂದ ಮಿಲ್ ಆಗಿ ಕಾಫಿ ಎಲ್ಲ ರಫ್ತಾಗ್ತದೆ ಎಲ್ಲವೂ. ಅಷ್ಟು ಕಾಫಿಗಳು ಎಲ್ಲವೂ ಹೆಚ್ಚು ಕಮ್ಮಿ 5,000 ಟನ್ಗಳಿತ್ತು ಆ ಟೈಮಲ್ಲಿ, ಅದೆಲ್ಲವೂ ಕೊಚ್ಚಿಗೆ ಶಿಪ್ಮೆಂಟ್ ಆಗ್ತದೆ, ಅದು ಫ್ಯಾಕ್ಟ್ರಿ ಅನುಭವ ಬಂತು. ಆ ಟೈಮಲ್ಲಿ ಎರಡು ವರ್ಷ ಫ್ಯಾಕ್ಟ್ರಿ ವರ್ಕ್ ಮಾಡಿದ್ದೇನೆ. ಒಂದು ಸ್ಪೆಷಾಲಿಟಿ ಕಾಫಿ ಅಂತ ಮಾಡ್ತಾರೆ ಮಂಗಳೂರಲ್ಲಿ, ಅದು ಮಾನ್ಸೂನ್ ಮಲ್ಬಾರ್ ಅಂತ. ಕುಂದಾಪುರದಿಂದ ತಲಚೇರಿ ತನಕ ಆಗ್ತದೆ. ಇಲ್ಲಿ ಮಾನ್ಸೂನ್ ಕಾಫಿ ಅಂತ ಹೇಳ್ತೇವೆ, ಮಾನ್ಸೂನ್ ಮಲ್ಬಾರ್ ಡಬಲೆ ಅಂತ ಹೇಳ್ತೇವೆ, ಅದು ಮಾನ್ಸೂನ್ ಮಲ್ಬಾರ್ ಅಂತ ಹೇಳ್ತೇವೆ.
1: ಏನಿದು ವಿಶೇಷ ಇದ್ರದ್ದು
0: ಆ ಕಾಫಿ?

0: ನಾವು ಮಳೆಗಾಲ ಬರುವಾಗ ನೆಲದಲ್ಲಿ ಸ್ಪ್ರೆಡ್ ಮಾಡ್ತೇವೆ. ಸ್ಪ್ರೆಡ್ ಮಾಡಿದಾಗ ಅದರಲ್ಲಿ ಕಾಫಿ ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊಳ್ತದೆ, ಮಾಯಿಶ್ಚರ್ ಅಬ್ಸರ್ವ್ ಮಾಡಿ ಫಂಗಸ್ ಕ್ರಿಯೇಟ್ ಆಗದಾಗೆ ನೋಡ್ಕೊಳ್ಬೇಕು. ಆಯ್ತಾ, ಈ ಕಾಫಿ ತುಂಬ ಹಾರ್ಡ್ ಬೀನ್, ಈ ಮಾಯಿಶ್ಚರ್ ಅಬ್ಸರ್ವ್ ಆದಾಗ ಸ್ಮೂತ್ನೆಸ್ ಬರ್ತದೆ, ಆನಂತರದ್ದು ಫ್ಲೋಟ್ ಆಗ್ತದೆ, ಅದರ ಒಳಗಿನ ಕಣ್ಣುಗಳೆಲ್ಲ ದೂರ ದೂರ ಆಗ್ತದೆ. ನಾವು ಕಡಲೆ ನೀರಲ್ಲಿ ಹಾಕಿದ್ರೆ ಸೇಮ್ ಕತೆ. ಅದೇ ನೀವು ಕೋಸ್ಟಲ್ ಬೆಲ್ಟ್ ಕೊಚ್ಚಿನಲ್ಲಿ ಅಥವಾ ಚೆನ್ನೈಯಲ್ಲಿ ಕೊಂಡೋಗಿ ಮಾಡಿದರೆ ಅದು ಕಾಫಿ ಕಪ್ಪಾಗ್ತದೆ. ಯಾಕೆಂದ್ರೆ ಇಲ್ಲಿ ಹ್ಯುಮಿಡಿಟಿ ಇಲ್ಲ, ಮಂಗಳೂರಲ್ಲಿ ಹ್ಯುಮಿಡಿಟಿ ಜಾಸ್ತಿ, ಸ್ವೆಟ್ಟಿಂಗ್ ಆಗ್ತದೆ ಅಂತ ಹೇಳ್ತಾರಲ್ಲ, ಅದೇ ಒಂದು ಕಾರಣಕ್ಕೆ ಅದು ಸ್ಪೆಷಲ್ ಆಗ್ತದೆ. ಈ ವಿದ್ಯೆಯನ್ನು ಸಹ ಇಲ್ಲಿಯೇ ಕಲಿತೆ ನಾನು.
1: ಈಗ ಈ ಕಾಫಿ ಅಂದ್ರೆ ಯಾಕೆ ಅದರಲ್ಲಿ ಏನಾದರೂ ಕ್ವಾಲಿಟಿ ಚೇಂಜ್ ಆಗ್ತದೆ?
0: ಮಾನ್ಸೂನ್ ಕಾಫಿಯಲ್ಲಿ ಚೆರಿ ಕಮ್ಮಿ ಇರ್ತದೆ, ಚೆರಿ ನೋಟ್ ಕಡಿಮೆ ಇರ್ತದೆ, ಆಸಿಡಿಟಿ ಕಮ್ಮಿ ಇರ್ತದೆ, ಕೆಫೆನ್ ಕಂಟೆಂಟ್ ಕಮ್ಮಿ ಇರ್ತದೆ. ನಾರ್ಮಲ್ ಮಾರ್ಕೆಟ್ ಇಂದ 200-300 ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ತಾರೆ ಅದನ್ನು ಕಾಫಿಯನ್ನು. ಅದು ಯುರೋಪಿಗೆ ಹೆಚ್ಚಾಗಿ ಹೋಗ್ತದೆ. ನಾವು ಲೋಕಲ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಕಾಫಿ ಕುಡಿಯುವ ಅದನ್ನು ಕುಡಿದ್ರೆ ಒಳ್ಳೇದಿಲ್ಲ, ಯಾಕಂದ್ರೆ ನಾವು ಹಾಲು ಮಿಕ್ಸ್ ಮಾಡಿ
1: ಕುಡಿಯುವಂಥದ್ದು,
0: ಅವರು ಬ್ಲ್ಯಾಕ್ ಕಾಫಿ ಕುಡಿಯುವಂಥದ್ದು, ನಾವಲ್ಲಿ ಶಾರ್ಟ್ಸ್ ಅಂತ ಹೇಳ್ತೇವೆ.
1: ಇದು ಈಗ ಎಲ್ಲ ವೆರೈಟಿಯ ಕಾಫಿಯನ್ನ ಈ ತರ ಮಾಡ್ತಾರಾ ಅಂದ್ರೆ ಈಗ ಬೇರೆ ಬೇರೆ ವೆರೈಟಿ?
0: ಇಲ್ಲ ಇಲ್ಲ ಇಲ್ಲ, ಅದೇ ಸ್ಪೆಷಲೈಸ್ ಕಾಫಿ ಇದೆ, ಅರೇಬಿಕಾ ಚೆರಿ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಆ ಕ್ಯಾಟಗರಿಯಲ್ಲೇ ಮಾಡ್ತೇವೆ, ಒಳ್ಳೆ ಕಾಫಿಯಲ್ಲೇ ಮಾಡ್ತಾರೆ.
1: ತಾವು ಹೇಳಿದ್ರಿ ಪಿ ಯು ಸಿ ಅಲ್ಲೆಲ್ಲ ಡುಮ್ಕಿ ಹೊಡೆದೆಲ್ಲ ಬಂದವರು ಅಂತ ಹೇಳಿ, ಈಗ ನಿಮ್ಗೆ ಆ ವಯಸ್ಸಿನಲ್ಲಿ ಏನಾದ್ರೂ ಜೀವನದಲ್ಲಿ ಹೀಗೆ ಆಗಬೇಕು ಅಂತ ಏನಾದ್ರೂ ಗುರಿ ಅಂತ ಇತ್ತ?
0: ಗುರಿ ಅಂತ ಇರ್ಲಿಲ್ಲ, ಎಲ್ಲದಕ್ಕೆ ಇಂಪಾರ್ಟೆಂಟ್ ಮಾರ್ಗದರ್ಶಕರು. ನನಗ ನನ್ನ ಫುಲ್ ಕ್ರೆಡಿಟ್ ಅವರಿಗೆ ಕೊಡಬೇಕು, ಯಾಕೆಂದ್ರೆ ಅಪ್ಪ ತಂದೆ ಹಾಕಿದನ್ನು ನಾವು ಊಟ ಮಾಡ್ತಿದ್ದೇವೆ, ಹೊರತು ಬಿಟ್ಟರೆ ಅದನ್ನ ವಾಟ್ ಈಸ್ ನೆಕ್ಸ್ಟ್ ಅಂತ ಹೇಳುವ ಆಲೋಚನೆ ಸಹ ಇರಲಿಲ್ಲ ನಮಗೆ. ಇಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡು ಪಿ ಯು ಸಿ ನಂತರ ಏನು ಮಾಡಬೇಕು ಅಷ್ಟು ಸಹ ವಿವೇಚನೆ ಇರಲಿಲ್ಲ ಅಂತ.
1: ಅಂದ್ರೆ ಈಗ ಪಿ ಯು ಸಿ ಅಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡಿದ್ದೇವೆ ಅದಷ್ಟೇ, ಮತ್ತೆ ಅದರ ಮುಂದೆ
0: ಡಿಗ್ರಿ ಮಾಡಬೇಕು ಮುಗಿಯಿತು. ಡಿಗ್ರಿ ಆದ ನಂತರ ಓಕೆ ಬ್ಯಾಂಕ್ ಎಕ್ಸಾಮ್ ಮಾಡುದಾ ಏನಾದ್ರು ಮಾಡುದು ಅಂತ ಅಷ್ಟೇ ತಲೆಯಲ್ಲಿ ಬಿಟ್ಟರೆ ಅದಕ್ಕಿಂತ ಮುಂದೆ ಅಂತ ಗೊತ್ತಿರಲಿಲ್ಲ.
1: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು ಸರ್?
0: ನಾನು ಗಣಪತಿ ಸ್ಕೂಲಲ್ಲಿ ಕಲಿತೆ, ಪಿ ಯು ಸಿ ಸಹ ಗಣಪತಿ ಮಾಡಿದೆ, ಪುನಃ ನಿಮ್ಮ ಪಿ ಯು ಸಿ ಕಂಟಿನ್ಯೂ ಮಾಡಿದ್ದು ಬೆಸೆಂಟ್ ಈವ್ನಿಂಗ್ ಕಾಲೇಜಲ್ಲಿ, ಡಿಗ್ರಿ ಸಹ ಬೆಸೆಂಟ್
1: ಈವ್ನಿಂಗ್ ಅಲ್ಲಿ ಮಾಡಿದ್ರಿ. ಈವ್ನಿಂಗ್ ಕಾಲೇಜಲ್ಲಿ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತಿತ್ತು ಆವಾಗೆಲ್ಲ?
0: ನಾ ಡೇಗೆ ಸ್ಕೂಲ್ ಬುಕ್ ಕಂಪನಿಗೆ ಕೆಲಸಕ್ಕೆ ಹೋಗ್ತಿದ್ದೆ.
1: ಸ್ಕೂಲ್ ಬುಕ್ ಕಂಪನಿಲಿ ಏನ್ ಮಾಡ್ತಿದ್ರಿ ಸರ್? ಅಲ್ಲಿ
0: ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ, ಫ್ರೆಂಡ್ ಸೆಕ್ಷನ್.
1: ಆವಾಗ ಅಂದ್ರೆ ಈಗ ನೀವು ಕೆಲಸ ಮಾಡಿಕೊಂಡು ಕಲಿಯೋದು ಅಂತ ಹೇಳಿದ್ರೆ ನಿಮ್ಗೆ ಆಗೇನಾದ್ರೂ ಒತ್ತಡ ಅಥವಾ ಅದು ಕಷ್ಟ ಅಂತ ಅನ್ನಿಸ್ತಿಲ್ಲ?
0: ಹಣ ಎಷ್ಟು ಕಷ್ಟ ಉಂಟು ಅಂತ ಆಗ ಗೊತ್ತಾಗಿರೋದು, ಅಲ್ಲಿ ತನಕ ಹಣದ ಬಗ್ಗೆ ಪರಿಜ್ಞಾನ ಇರಲಿಲ್ಲ.
1: ಆಗ ಸಂಬಳ ಎಷ್ಟಿತ್ತು ತಮಗೆ?
0: ನನಗೆ ಸುರುವಿನ ಸಂಬಳ 280 ರೂಪಾಯಿ ಸಿಕ್ಕಿದೆ.
1: ಹೇಗೆ ಅನ್ನಿಸ್ತು ಮೊದಲ ಸಂಬಳ ಸಿಗಬೇಕಾದ್ರೆ?
0: ಕಿಸೆ ಹೇಳಿಕೆ ಯಾಕೆ ಇಟ್ಕೊಂಡು ಹೋಗಿದ್ದೇನೆ, ಮನೆ ಕೊಂಡು ಕೊಟ್ಟಿದ್ದೇನೆ ದೊಡ್ಡ ಸಂಬಳ.
1: ತಾವು ಈಗ ಈ ಕಂಪನಿಯನ್ನ ಶುರು ಮಾಡಬೇಕಾದ್ರೆ ಆಗ ಯಾವ ತರ ಇತ್ತು ಕಂಪನಿ ಪರಿಸ್ಥಿತಿ? ಓವರ್ಆಲ್ ಆಗಿ ಈ ಪೋರ್ಟ್ ಇರ್ಬೋದು ಎಲ್ಲವೂ ಹೇಗಿತ್ತು? ಆಗ
0: ನಾನು ಹೇಳಿದ ಹಾಗೆ ನನ್ನ ವೆಲ್ ವಿಶರ್ ಅಂತ ಹೇಳಿದಲ್ಲ, ಅವರಿಗೆ ಪ್ರಾಯ ಆಗಿತ್ತು. ಅವರು 2003 ಆ ಮಧು ಜಯಂತಿಯಲ್ಲಿ ಒಂದು ದೇವತಾ ಮನುಷ್ಯ ಅಂತ ಹೇಳ್ಬೋದು, ಮಿಸ್ಟರ್ ಅಶ್ವಿನ್ ಶಾ ಅಂತ ನನ್ನ ಹಾಗೆ ತುಂಬ ಜನವನ್ನು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿ ಒಳಗಡೆನೆ. ನನ್ನ ಹಾಗೆ ಕೊಚ್ಚಿನಲ್ಲಿ ಒಬ್ಬರಿದ್ದಾರೆ, ಟುಟಿಕನ್ನೂರಲ್ಲಿ ಒಬ್ಬರಿದ್ದಾರೆ, ಹಾಗೆ ಹಾಸನದಲ್ಲಿ ಒಬ್ಬರನ್ನು ರೆಡಿ ಮಾಡಿದ್ದಾರೆ. ನಮ್ಮಂತ ಒಂದು ಒಬ್ಬರನ್ನು ಹುಡುಕಿ ಅವರು ಸಪೋರ್ಟ್ ಮಾಡಿದ್ದಾರೆ. ನಾನು ಯಾಕೆ ಮಾನ್ಸೂನ್ ಕಾಫಿ ತೆಗೆದೆ ಅಂತ ಹೇಳಿದ್ರೆ ಇದೇ ವಿಚಾರಕ್ಕೋಸ್ಕರ. ಅವರು 2003 ಹೇಳಿದ್ರು, ಗಣೇಶ ಮಾನ್ಸೂನ್ ಮಾಡು, ರಾಯರಿಗೆ ಏಜ್ ಆಯಿತು, ಆಗಲೇ ಅವರಿಗೆ 84 ಆಗಿತ್ತು, ಆಗುದಿಲ್ಲ ಅಂತ ಹೇಳ್ತಿದ್ರು. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಈ ಕಾಫಿಯಲ್ಲಿ ಫಂಗಸ್ ಹಿಡ್ಕೊಳ್ತದೆ, ಏಜ್ ಆದ ನಂತರ ಆ ಫಂಗಸ್ ಬಂದರೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಅವರಿಗೆ ಪ್ರಾಬ್ಲಮ್ ಇತ್ತು ಅದು. ನಾನು ಈ ಕಾಫಿ ಅವರೊಟ್ಟಿಗೆ ಕಲಿತ ಕಾರಣ ಇವರು ಹೇಳಿದ್ರು ನೀನು ಮಾಡ್ತೀಯಾ ಅಂತ ಕೇಳಿದರು. ರಾಯರ ಹತ್ರ ಕೇಳಿದರು ಏನು ಮಾಡೋದು ಮುಂದಕ್ಕೆ ಅಂತ, ಹಾಗೆ ಅವರು ಗಣೇಶನ ಹತ್ರ ಮಾತಾಡು ಅಂತ ಹೇಳಿದರು. ಹಾಗೆ ಅವರು ನನ್ನನ್ನು ಅಪ್ರೋಚ್ ಆಗ್ತಾರೆ, ಬೆಂಗಳೂರಿಗೆ ಕರೀತಾರೆ. ಹಾಗೆ ಬ್ಯಾಂಗ್ಳೂರಲ್ಲಿ ನಾನು ಹೇಳಿದೆ ಸರಿ ಹೇಳಿದರೆ ಒಪ್ಪಿಕೊಳ್ತೇನೆ ಅಂತ, ಹಾಗೆ ಸರಿ ಹೇಳಿದರು ನೀನು ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಹಾಗೆ 2004 ಮೇಗೆ ಪ್ರಥಮ ಬಾರಿಗೆ ಮೇಯಲ್ಲಿ ನನಗೆ ಕಾಫಿ ಬರ್ತದೆ. ನಾನು ಈಗಿನ ಬಿಕರ್ನಕಟ್ಟೆಯಲ್ಲಿ ಪ್ಲಾಮ ಇಂಡಸ್ಟ್ರಿಯಲ್ಲಿ ಅರ್ಧ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ, ಅಲ್ಲಿ ಮುಂಚೆ ನಮ್ಮ ರೇಷನ್ಗೆ ಬರುವ ಅಕ್ಕಿಯನ್ನು ಸ್ಟೋರೇಜ್ ಮಾಡ್ತಾರೆ, ಅದಕ್ಕೆ FSSI ಅಂತ ಹೇಳ್ತಾರೆ. ಅವ್ರದ್ದು ಸ್ಟೋರೇಜ್ ಇದ್ದಿತ್ತು, ಭತ್ತ ಮತ್ತೆ ಅಕ್ಕಿ ಸ್ಟೋರ್ ಮಾಡ್ತಾರೆ. ಸೋಸದವ್ರದ್ದು ಗೋಡಾನ್. ನಾನು ಅವರನ್ನು ಹೋಗಿ ಅಪ್ರೋಚ್ ಆಗ್ತೇನೆ, ಅವರು ನನಗೆ ಕೊಡ್ತಾರೆ ನನ್ನ ನಂಬಿ. ಹಾಗೆ ಅಲ್ಲಿ ಒಂದು 48,000 ಸ್ಕ್ವೇರ್ ಫೀಟ್ ಅನ್ನು ತಗೊಂಡು ಶುರು ಮಾಡ್ತೇನೆ. ಅಕ್ಟೋಬರ್ ಅಲ್ಲಿ ಆಗುವಾಗ ಪಾಲಿಶ್ ಮಾಡ್ಲಿಕ್ಕೆ ಮಿಷಿನರಿ ಇರುವುದಿಲ್ಲ ನನ್ನ ಹತ್ರ. ಆಗ ಪುನಃ ಅಶ್ವಿನ್ ಸರ್ ಹತ್ರ ಹೋಗ್ತೇನೆ, ಸರ್ ಈಗ ಮಿಷಿನ್ ಏನ್ ಮಾಡೋದು ಅಂತ. ಹಾಗೂ ಅವ್ರು ಹೇಳ್ತಾರೆ, ಗಣೇಶ ನಿಂಗೆ ಏನು ಬೇಕು, ನನ್ನ ಚಿಕ್ಕಮಂಗ್ಳೂರು ಗೋಡನಲ್ಲಿ ಇದೆ, ಹೊಸತೆಂತ ಕೊಡುದಿಲ್ಲ, ನಿನಂಗೆ ಏನು ಹಣ ಕೊಡೋದು ಬೇಡ, ಕಾಸ್ಟ್ ನಿನ್ನದು, ತಗೊಂಡು ಹೋಗೋದು ಮತ್ತೆ ಲೇಬರ್ ಅಂತ ಹೇಳ್ತಾರೆ. ಹಾಗೆ ನಾನು ಅವರ ಗೋಡನಿಂದ ನನಗೆ ಬೇಕಾಗಿರೋ ಕೆಲವು ಮಿಷನ್ಗಳನ್ನು ತರ್ತೇನೆ, ಮತ್ತೆ ಫೈನಾನ್ಷಿಯಲಿ ಅರೇಂಜ್ಮೆಂಟ್ ಮಾಡಿ ಮನೆಯಲ್ಲಿ ಅಪ್ಪ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಹಣ ಕೊಡ್ತಾರೆ ನನಗೆ. ಸೆಕೆಂಡ್ ಹ್ಯಾಂಡ್ ಮಿಷಿನರಿ ಹುಡುಕಿ ಸೆಟ್ ಮಾಡ್ತೇನೆ. ಕರೆಂಟ್ ಇರಲಿಲ್ಲ ನನಗೆ ಆಗ, ನಾವು ಜನ್ರೇಟ್ ರನ್ ಮಾಡಿ ಪ್ರೊಡಕ್ಷನ್ ತೆಗಿತೇವೆ.

0: ದೊಡ್ಡ ವಾಲ್ಯೂಮ್ ಮಾಡಿದ್ದೇವೆ, 2 ವರ್ಷ ತುಂಬ ದೊಡ್ಡ ವಾಲ್ಯೂಮ್ ಮಾಡ್ತೇವೆ. ಆ ನಂತರ ನಾನು ಹಾಗೆಯೇ ಸೊಸೆ ಕ್ಯಾಶ್ ಇಂಡಸ್ಟ್ರೀಸ್ ಚೋರ್ ಆಗ್ತೇನೆ. ಈಗ ಬೈಕಂಪಾಡಿಗೆ ಬಂದು ಸ್ವಂತ ಬಿಲ್ಡಿಂಗ್ ಅಲ್ಲಿ ಕೂತ್ಕೊಂಡಿದ್ದೇನೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
2: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
3: ಈಗ ಅಲ್ಲಿಂದ ಇಲ್ಲಿಯ ತನಕ ಬಂದ ಒಂದು ಪ್ರಯಾಣವನ್ನ ಹಿಂತಿರುಗಿ ನೋಡಬೇಕಾದ್ರೆ, ಅಲ್ಲಿ ನೀವು ಹೇಗೆ ಅದನ್ನ ಅಷ್ಟು ಬೆಳೆಸ್ಕೊಳ್ತಾ ಬಂದ್ರಿ? ಯಾಕೆಂತ ಹೇಳಿದ್ರೆ, ಒಂದು ಕಂಪನಿಯನ್ನ ಈ ಹಂತಕ್ಕೆ ತರಬೇಕು ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಶ್ರಮ ಇರುತ್ತದೆ. ಸೊ ಅದ್ರ ಬಗ್ಗೆ ಒಂದು ಮೆಲುಕು ಹಾಕೋದಾದ್ರೆ.
0: ಎಲ್ಲರಿಗೆ ಸಹ ಕಷ್ಟ ಇರ್ತದೆ.
3: ಹೌದು,
0: ಹಿಂದಿನ ಲೆಕ್ಕ ಹಾಕಿದ್ರೆ ನಾನೀಗ ಅಷ್ಟು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ನೀವು ರಿಸ್ಕ್ ತಗೊಳ್ಳದಿದ್ರೆ ಯಾವ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ರಿಸ್ಕ್ ತಗೊಳ್ಳುವಾಗ 2 ಆಲೋಚನೆ ಮಾಡಬೇಕು. ಓಕೆ, ನಾನು ಸೋತ್ರ ಏನು ಮಾಡೋದು, ನಾನು ಸೋತ್ರ ಎಷ್ಟು ಸೋಲ್ತೇನೆ ಅಂತ ಪ್ರಥಮ ಆಲೋಚನೆ ಮಾಡಲೇಬೇಕು. ನನಗೆ ಲಾಸ್ ಆದರೆ ಎಷ್ಟು ಲಾಸ್ ಆಗ್ತದೆ, ಲಾಸ್ ಆಗದಿದ್ರೆ ವಾಟ್ ಈಸ್ ದ ಸೆಕೆಂಡ್ ಆಪ್ಷನ್? ಯಾವುದೇ ವ್ಯವಹಾರ ಮಾಡುವಾಗ ನಾನು ಲಾರಿ ತೆಗೆಯುವಾಗ ತುಂಬ ಜನ ಹೇಳಿದ್ದಾರೆ, ನನ್ನ ಸಂಬಂಧದವರೆಲ್ಲ, ಹೋಗಿ ಹೋಗಿ ನಿನಗೆ ಎಂತಕ್ಕೆ ಮಾರೆ ಲಾರಿ ವ್ಯಾಪಾರ ಅಂತ. ನನಗೆ ತುಂಬ ಹೀಯಾಳಿಸಿದವರು ಸಹ ಇದ್ದಾರೆ. ಆದರೆ ಪೇಪರಲ್ಲಿ ನನಗೆ ತುಂಬ ಹಣ ಕಾಣ್ತಾ ಇತ್ತು. ಪ್ರಾಕ್ಟಿಕಲಿ ಬೇರೆ ಇದೆ, ಅದು ಬೇರೆ ವಿಚಾರ. ಹಾಗೆ ಪೇಪರಲ್ಲಿ ಹಾಕುವಾಗ ತುಂಬ ಕಾಣ್ತದೆ ಹಣ. ಓಕೆ, ರಿಸ್ಕ್ ತಕ್ಕೊಂಡು ಮುಂದುವರೆದಾಯಿತು. ಹೇಳ್ತಾರೆ ಬಾವಿಗೆ ಹಾರಿಯಾಗಿದೆ, ಹೊರಗೆ ಮೇಲೆ ಬರಲಿಕ್ಕೆ ಆಗುದಿಲ್ಲ ಅಂತ ಈಜಾಡ್ತಿದ್ದೇವೆ ಹಾಗೆ.
3: ಈಗ ನಿಮಗೆ ಯಾವತ್ತಾದರೂ ಒಂದು ಪರಿಸ್ಥಿತಿ ಬಂದು ಇಲ್ಲ ತುಂಬ ಕಷ್ಟ ಆಗಿದೆ ಅಥವಾ ಒಂದು ದೊಡ್ಡ ಸವಾಲು ಅಂತ ಅನಿಸಿದ್ದು ಯಾವತ್ತಾದ್ರೂ ಇದೆಯಾ?
0: ಸುರುವಿನ 6 ವರ್ಷ. ಯಾಕೆಂದ್ರೆ ಮುಂಚೆ ಹೇಳ್ತಾರಲ್ಲ, ದೊಡ್ಡ ಮೀನು ಚಿಕ್ಕ ಮೀನು ತಿಂತದೆ ಅಂತ, ಅದೇ ಕತೆ. ಯಾಕೆಂದ್ರೆ ನೀವು ಸ್ವಲ್ಪ ಹದೋದಲ್ಲಿ ಬೆಳೆಯುವ ತನಕ ನಿಮ್ಮನ್ನು ತಿನ್ನಲಿಕ್ಕೆ ಇರ್ತಾರೆ ತುಂಬ ಜನ. ಆಗ ನೀವು ನಿಮ್ಮ ಪಾರ್ಟಿಯನ್ನು ನೀವು ಮಾಡುವ ಕೆಲಸದ ಮೇಲೆ ದೇಹ ಸರಿ ಕೊಟ್ಟರೆ ನಿಮ್ಮನ್ನು ಯಾರು ತಿನ್ನಲಿಕ್ಕೆ ಆಗುದಿಲ್ಲ ಅಂತ ನಾನು ಹೇಳ್ತೇನೆ.
3: ಕಾಂಪಿಟೇಷನ್ಗಳಿದ್ದು ಆಗ
0: ಹೌದು ತುಂಬ ಇತ್ತು.
3: ಹೇಗೆ ಹ್ಯಾಂಡಲ್ ಮಾಡಿದ್ರೆ ಅದನ್ನೆಲ್ಲ?
0: ಟಫ್ ಇತ್ತು, ಮಾರ್ಕೆಟ್ ರೇಟ್ ಇತ್ತು, ನಿಮ್ಮ ಮೆಂಟಲಿಗೆ ಕೆಲಸ ಕೊಡಲೇಬೇಕು. ವಾಟ್ ಈಸ್ ಆಪ್ಷನ್, ಎಷ್ಟು ಖರ್ಚಾಗ್ತದೆ, ಮತ್ತೆ ತುಂಬ ಲಾಭ ಆಗ್ತದೆ. ಯಾವಾಗ ಸಹ ತುಂಬ ಲಾಭದಲ್ಲಿ ಹೆಚ್ಚು ಸಮಯ ನಿಲ್ಲುವುದಿಲ್ಲ ಅಂತ ಅರ್ಥ. ಸಣ್ಣ ಲಾಭ ಎಲ್ಲೇ ಉಂಟು ಅದು ಲಾಂಗ್ ಟರ್ಮ್ ರನ್ ಆಗ್ತದೆ ಅಂತ ಅರ್ಥ. ಯಾಕೆಂದ್ರೆ ಅದು ಸ್ಟೆಬಿಲಿಟಿ ಇರ್ತದೆ. ಈಗ ತುಂಬ ದೊಡ್ಡ ಲಾಭ ಬರ್ತದೆ ಅಂತ ಹೇಳಿದ್ರೆ ಒಂದು ಸಲ ಅಥವಾ 2 ಸಲ, 3ನೇ ಸಲ ಇನ್ನೊಬ್ಬ ಬಂದು ಕಿತ್ಕೊಂಡು ಹೋಗ್ತಾನೆ. ಯಾಕೆ ನೀವು ಏನು ರೇಟ್ ಕೋಟ್ ಮಾಡ್ತೀರಾ ಅದಕ್ಕೆ ಇನ್ನೊಬ್ಬನಿಗೆ ಕೋಟ್ ಮಾಡಲಿಕ್ಕೂ ಆಗಬಾರ್ದು. ಮಾಡಿದ್ರೆ ಸಹ 100-500 ರೂಪಾಯಿ ಒಳಗೆ ಇರಬೇಕು. ಹಾಗೆ ನೀವು ಕೋಟ್ ಮಾಡಿದರೆ ನೀವು ಸಸ್ಟೈನ್ ಆಗೋದು. ಅದಕ್ಕಿಂತ ಹೆಚ್ಚು ಕಡಿಮೆ ಮಾಡಿದರೆ ನಾವು ಸಸ್ಟೈನ್ ಆಗೋದಿಲ್ಲ. ಮತ್ತೆ ಸರ್ವಿಸ್,
3: ನೀವು ಶುರು ಮಾಡಿದ್ದು ಕಾಫಿಯಿಂದ ಅಂತ ಹೇಳಿದ್ರಿ, ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಹೇಗೆ ಸೇರ್ತಾ ಹೋದು?
0: ಸುರು ಕಾಫಿ ಮಾಡಿದೆ 2004. 2007 ಆಗುವಾಗ ಹೇಳಿದರು CNDF ಸ್ಟಾರ್ಟ್ ಮಾಡು, ನಿನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ ಅಂತ ಹೇಳಿದರು. ಕರೆಕ್ಟ್, ಅಶ್ವಿನ್ ಸರ್ ಅವರು ಬೇರೆ ಇಂಡಸ್ಟ್ರಿ ಕಡೆಗೆ ನೋಡ್ಕೊಂಡಿರ್ತಾರೆ, ಕಾಫಿಯನ್ನು ಅವರ ಮಗನ ಕೈ ಹಾಕಿರ್ತಾರೆ ಬೇರೆ ಇಂಡಸ್ಟ್ರಿಯಲ್ಲಿ. ಮಂಗಳೂರಲ್ಲಿ ಆ ಟೈಮಲ್ಲಿ ಸ್ಟಾರ್ಟ್ ಆಗ್ತದಷ್ಟೇ. 2001-2002 ಕಂಟೈನರ್ ಬಿಸ್ನೆಸ್ ನ್ಯೂ ಮಂಗಳೂರು ಪೋರ್ಟಲ್ಲಿ ಶುರು ಆಗ್ತದೆ ಅಷ್ಟೇ. ಆಗ ಅಷ್ಟು ವೆಹಿಕಲ್ ಮಂಗಳೂರಲ್ಲಿ ಇದ್ದಿರಲಿಲ್ಲ, ಕಂಟೈನರ್ಗೆ ಆಗುವ ವೆಹಿಕಲ್ ಅಂತ ಇಲ್ಲ. ಆ ಕಂಟೈನರ್ ವೆಹಿಕಲ್ಗಳಲ್ಲಿ ಹೆಚ್ಚಾಗಿ ಚೆನ್ನೈ, ಕೊಚ್ಚಿನ್ ಅಥವಾ ಬ್ಯಾಂಗ್ಳೂರಲ್ಲಿ ಇತ್ತೇ ಹೊರತು ಮಂಗಳೂರಲ್ಲಿಲ್ಲ. ಮಂಗಳೂರಲ್ಲಿ ಎಂತ ಹೊಡಿತಿದ್ದೆವು ನಾವೆಲ್ಲರೂ, ಗ್ರೆನೈಟ್ ತಪ್ಪಿದ್ರೆ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದರಲ್ಲಿ ಸಣ್ಣ ಅಮೌಂಟ್ ಅಂತ, ದೊಡ್ಡ ಹಣ ಇಲ್ಲ ಅದರಲ್ಲಿ ಅಂತ. ಗ್ರನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದಾಗೆ, ಫುಲ್ಲು ಒಂದೇ ಸಲಕ್ಕೆ ಒಂದು ವೆಸಲ್ ಬರ್ತದೆ, ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡೋದು. ಆದರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನು ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗ್ತಾ ಹೋಗ್ತದೆ. ಈ ಎಕ್ಸ್ಪೀರಿಯೆನ್ಸ್ ಕೌಂಟ್ ಆದ ಹಾಗೆ ನನ್ನ ಪಾರ್ಟಿ ಆ್ಯಡ್ ಆಗ್ತಾ ಹೋಯಿತು ಪಾರ್ಟಿಗಳು.
3: ನಿಮಗೆ ಕ್ಲೈಂಟ್ಗಳು ಯಾವ ರೀತಿ ಇರ್ತಾರೆ, ಯಾವ ರೀತಿ ಅವರನ್ನು ನೀವು ಅಪ್ರೋಚ್ ಮಾಡ್ತೀರಾ ಅಥವಾ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ?
0: ಶುರುವಿಗೆ 2006-07 ಮಂಗಳೂರಿಗೆ ಕೊಡುವವರು, ಹೆಚ್ಚು ವಾಲ್ಯೂಮ್ ಮಾಡುವವರು ಯಾರು ಅಂತ ನೋಡಿ ಅವರ ಹತ್ರ ಹೋಗಿ ಅಪ್ರೋಚ್ ಆಗ್ತಿದ್ದೆವು. ಸರ್ ಹೀಗೆ ನೀವು ಕೊಚ್ಚಿಕೊಂಡು ಹೋಗ್ತಿದ್ದೀರಾ, ಮಂಗಳೂರು ತನ್ನಿ ಅಂತ. ಆಗ ನ್ಯೂ ಮಂಗಳೂರು ತನ್ನಿ ಅಂತ ಹೇಳಿದ್ರೆ ಯಾರು ಒಪ್ಪಿಕೊಳ್ಳುವವರು ಇರಲಿಲ್ಲ. ಯಾಕೆಂದ್ರೆ ಅವ್ರ ನಮ್ಮ ರೋಡಿನ ಪರಿಸ್ಥಿತಿ ಹಾಗೆ ಇತ್ತು, ಮೊಣಗಂಟದ ತನಕ ಗುಂಡಿಗಳಿದ್ದೆವು, ಅದರಲ್ಲಿ ಸಿಂಗಲ್ ರೋಡು.

0: ಯಾರು ರೆಡಿ ಇರಲಿಲ್ಲ. ಒಂದೆರಡು ಶಿಪ್ಮೆಂಟ್ ಕೊಡಿ ಸರ್, ಟ್ರಯಲ್ ಟ್ರೈ ಮಾಡಿ ಅಂತ ಹೇಳಿ ಮಂಗಳೂರಿಗೆ ಬಂತು. ಆಗ ನ್ಯೂ ಮ್ಯಾಂಗ್ಳೂರ್ ಪೋರ್ಟಿಂದ ಸಹ ಅಪ್ರೋಚ್ ಆಗ್ತಿದ್ರು ಎಕ್ಸ್ಪೋರ್ಟ್ಗೆ, ಅದಕ್ಕೊಂದು ಸಪೋರ್ಟ್ ಮಾಡ್ತಿದ್ರು ಮಂಗಳೂರಲ್ಲಿ ಕಂಟೈನ್ ಬರಬೇಕು ಅಂತ. ಆ ಅಡ್ವಾಂಟೇಜನ್ನು ಸಹ ನಾವು ಯುಟಿಲೈಸ್ ಮಾಡಿದ್ದೇವೆ. ಹಾಗೆ ಒಂದೊಂದೇ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಬರಲಿಕ್ಕೆ 200 ಕಿಲೋಮೀಟ್ರ್, ಸಾಯಂಕಾಲ ಬಿಟ್ಟರೆ ಮರುದಿವಸ ಬೆಳಿಗ್ಗೆ ಮಂಗಳೂರು. ಪ್ರತಿ ವಾರ ವಾರ ವೆಸಲ್ ಬರ್ತಿತ್ತು. ಕೊಚ್ಚಿನಲ್ಲಿ ಹೋದರೆ 5 ದಿವಸ, ಶಿಫ್ಟ್ ಆದರೆ ಇನ್ನೂ 5 ದಿವಸ ಕಾಯಬೇಕು, 10 ದಿವಸ ಹೋಗ್ತಿತ್ತು. ಅವರಿಗೆ ದೂರ 2 ದಿವಸದ ಪ್ರಯಾಣ. ಚೆನ್ನೈಗೆ ಹೋದರೆ ವೆಸಲ್ ಕಾಯಬೇಕಿತ್ತು. ಅದೆಲ್ಲ ಲೆಕ್ಕ ಹಾಕುವಾಗ ಇವರಿಗೆ ಬಿ ಎಲ್ ಬೇಗ ಸಿಕ್ಕುವಾಗ ಅವರಿಗೆ ಹಣ, ಬಿ ಎಲ್ ಹೇಳಿದರೆ ಜಸ್ಟ್ ಲೈಕ್ ಚೆಕ್ ಇದ್ದಾಗೆ, ಅದನ್ನು ಪ್ರೆಸೆಂಟೇಷನ್ ಮಾಡಿದ ಕೂಡಲೇ ಅವರಿಗೆ ಹಣ ಬೇಗ ಸಿಗ್ತಿತ್ತು, ಶಿಪ್ಪರಿಗೆ ಸಹ. ಹಾಗೆ ಒಬ್ಬೊಬ್ಬರೇ ಸ್ಟಾರ್ಟ್ ಆಯಿತು. ಮತ್ತು ದೊಡ್ಡವರನ್ನು ತೋರಿಸಿ ಸಣ್ಣವರಿಗೆ ಹೇಳ್ತಿದ್ದೆವು, ನೋಡಿ ಅವ್ರು ಮಾಡ್ತಾರೆ ನೀವು ಮಾಡಿ ಅಂತ. ಹಾಗೆ ಒಬ್ಬೊಬ್ಬರೇ ಬರಲಿಕ್ಕೆ ಶುರು ಆಯಿತು, ಹಾಗೆ ಆ್ಯಡ್ ಆಯಿತು ವ್ಯಾಲ್ಯೂಮ್.
1: ಈಗ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ಯಾವ ಥರ ಇದೆ ನಿಮ್ಮ ಕಂಪನಿ?
0: ತುಂಬ ಎತ್ತರಕ್ಕೆ ಬೆಳೆದಿದ್ದೇವೆ. ಏನಿರಲಿಲ್ಲ ಸ್ಟಾರ್ಟಿಂಗಲ್ಲಿ, 2004 ಒಂದು ವೆಹಿಕಲ್ ಲಾರಿ ಮಾಡಿಕೊಂಡವ. ಇವತ್ತಿಗೆ ನಾನು 2026 80 ಲಾರಿ ಆಗಿದೆ. ಒಳ್ಳೆದಾಗಿದ್ದೇನೆ. ಓಕೆ, ಓನ್ ಇಂಡಸ್ಟ್ರಿ ಇರಲಿಲ್ಲ, ಯಾರ ಕೈಯಿಂದಲೂ ರೆಂಟ್ಗೆ ತಗೊಂಡು ಮಿಷಿನ್ ಹಾಕಿ ಓಡಿಸ್ತಿದ್ದೆ. ಈಗ 4 ವೇರ್ ಹೌಸ್ ಇದೆ ನನ್ನ ಹತ್ರ, ಸ್ವಂತ ಒಂದು ವೇರ್ ಹೌಸ್ ಇದೆ, ರೆಂಟ್ಗೆ ನಡೆಸ್ತಿದ್ದೇನೆ. ಮಾನ್ಸೂನ್ ಕಾಫಿ ಸಹ ವಾಲ್ಯೂಮ್ ಇದೆ. ಬಟ್ ಮೊದಲಿನಷ್ಟು ದೊಡ್ಡ ರಿಸ್ಕ್ ತಗೊಳ್ಳಿಕ್ಕೆ ನೋಡುವಾಗ ಹೆದರಿಕೆ ಆಗ್ತದೆ, ಏಜ್ ಆಯ್ತಾ ಅಂತ ಕಾಣ್ತದೆ.
1: ಈಗ ತಮಗೆ ಇಷ್ಟೊಂದು ಎನರ್ಜಿ ಇದೆ, ಏಜ್ ಆಗಿದ್ದಂತೂ ಗೊತ್ತಾಗ್ತಾ ಇಲ್ಲ.
0: ಹಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಅವತ್ತು ನನ್ನ ಕೈ ಹತ್ರ ಇದ್ದದ್ದು ಲೆಕ್ಕದ ಜನಗಳು, 5-6 ಸ್ಟಾಫ್, ಒಂದು 10-15 ಲಾರಿ ಅಥವಾ 25 ಲಾರಿ ತನಕ ನನಗೆ ಅದೊಂದು ದೊಡ್ಡದು ಅಂತ ಸಮಸ್ಯೆ ಅಂತ ಕಂಡಿಲ್ಲ. ಈಗ ನನ್ನ ಹತ್ರ 80 ಸ್ಟಾಫ್ ಇದ್ದಾರೆ, ಲೇಬರ್ ಇದ್ದಾರೆ, ಒಂದು 27-28 ಜನ ಸ್ಟಾಫ್ ಇದ್ದಾರೆ. ಇದನ್ನೆಲ್ಲ ಲೆಕ್ಕ ಹಾಕುವಾಗ ನಾಳೆ ಏನಾದರೂ ಇಫೆಕ್ಟ್ ಆದರೆ ನಾನು ಸಂಬಳ ಕೊಡಬೇಕಲ್ಲ, ಎಲ್ಲರ ಮನೆಯು ನಡಿಬೇಕಲ್ಲ. ಆ ಕಾರಣಕ್ಕೆ ರಿಸ್ಕ್ ಬೇಡ ಅಂತ.
1: ಈಗ ಒಂದು ಜವಾಬ್ದಾರಿ ಹೆಚ್ಚಾಗಿದೆ
0: ಅಂತ ಲೆಕ್ಕ.
1: ಈಗ ಇಷ್ಟು ದೊಡ್ಡ ಕಂಪನಿಯನ್ನು ನಡೆಸಬೇಕಾದ್ರೆ ಸಾಕಷ್ಟು ಒತ್ತಡ ಕೂಡ ಇರ್ತದೆ. ತಾವು ತಮ್ಮ ಒಂದು ವೈಯಕ್ತಿಕ ಜೀವನವನ್ನು ಮತ್ತು ಈ ಒಂದು ಉದ್ಯಮವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ?
0: ನಾನು ಮನೆಗೆ ತಗೊಂಡೋಗೋದೇ ಇಲ್ಲ ಎಂತ ಹೆಸರನ್ನು, ಸ್ವಲ್ಪ ಸೈಲೆಂಟ್ ಇರ್ತೇನೆ. ಜಾಸ್ತಿ ಟೆನ್ಷನ್ ಆದರೆ ತುಂಬ ಸೈಲೆಂಟ್ ಇರ್ತೇನೆ. ಮುಂಚೆ ಅಪ್ಪನ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ, ಆ ನಂತರ ಅಪ್ಪನ ಹತ್ರ ಶೇರ್ ಮಾಡಿದ್ರು ಬಿಟ್ಟೆ, ತಮ್ಮನನ್ನು ಇಟ್ಕೊಂಡೆ.
1: ಅದಕ್ಕೆ ಅವ್ರ ಹತ್ರ ಬಿಟ್ರಿ?
0: ಯಾಕೆಂದ್ರೆ ಶೇರ್ ಮಾಡಿಕೊಳ್ಳೇಬೇಕು. ತಮ್ಮ ನನ್ನದೇ ಇಂಡಸ್ಟ್ರಿಯಲ್ಲಿ ಇದ್ದ, ಒಂದು ಕಂಪನಿಯಲ್ಲಿದ್ದರು, ಹಾಗೆ ಅವನೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಿದ್ದೆ. ಅವನ ಸಪೋರ್ಟ್ ತುಂಬ ಇದೆ.
1: ಬಿಡುವಾದಾಗ ಏನಾದರೂ ತಮಗೆ ಹವ್ಯಾಸಗಳು ಅಂತ ಏನಾದರೂ ಇದೆಯಾ?
0: ನನಗೆ ಕಾಯಿನ್ ಕಲೆಕ್ಟ್ ಮಾಡೋ ಹವ್ಯಾಸ ಇದೆ.
1: ಯಾವ ರೀತಿಯ ಕಾಯಿನ್ಗಳನ್ನು ಕಲೆಕ್ಟ್ ಮಾಡ್ತೀನಿ?
0: ನಾನು ಕಂಟೆಂಪರರಿ ಕಾಯಿನ್ಸ್ ಬರ್ತದೆ, ನ್ಯಾಷನಲ್ ವೈಡ್ ಅಲ್ಲಿ ಇಶ್ಯೂ ಮಾಡ್ತಾರೆ, ಆ ಕಾಯಿನ್ ಕಲೆಕ್ಟ್ ಮಾಡ್ತೇನೆ. ನಂತರ ಫಾರಿನ್ ನೋಟ್ಸ್ ಇದೆ, 148 ದೇಶದ ನೋಟುಗಳಿದೆ.
1: ಹೇಗೆ ಅಷ್ಟನ್ನೆಲ್ಲ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ?
0: ಸುರು ಸುರುಗಿ ಇದ್ದಿಲ್ಲ ಸತ್ಯವಾಗಿ ಸಹ. ನನ್ನೊಂದು ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಕಲೆಕ್ಟ್ ಮಾಡೋದನ್ನು ನೋಡಿಕೊಂಡು ನಾನು ಶುರು ಮಾಡಿದೆ. ಕಲೆಕ್ಟ್ ಮಾಡಿದ ಉದ್ದೇಶ ಬೇರೆ.
1: ಏನಿತ್ತು?
0: ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ನಮಗೆ.
1: ಹೌದು,
0: ನಮಗೆ ಎಷ್ಟು ಹಣ ಇದ್ದರೂ ಸಾಕಾಗೋದಿಲ್ಲ. ನೀವು ನಾಳೆ 10 ಕೊಟ್ಟರೆ ಖಾಲಿ ಮಾಡ್ತೇವೆ ನಾವು 1 ಗಂಟೆಯಲ್ಲಿ, ಆ ಮನಸ್ಥಿತಿ ಅವರು. ಉಳಿತಾಯ ಅಂತ ಒಂದು ಬೇಕು. ಫೈನಲಿ ನನಗೊಂದು ಏಜ್ ಆಗ್ತದೆ, ನನ್ನ ಮಂಡೆ ಸಹ ಸ್ಲೋ ಡೌನ್ ಆಗಲಿಕ್ಕಿದೆ, ಆಗ ನನಗೇನಾದ್ರು ಬೇಕಲ್ಲ ಕೆಲಸ. ಅದಕ್ಕೆ ನಾನೆಲ್ಲ ಕಲೆಕ್ಟ್ ಮಾಡಿಟ್ಕೊಳ್ತೇನೆ. ಸೆಂಟ್ರಲ್ ಗೌರ್ಮೆಂಟ್ ಎವ್ರಿ, ಈಗ ಮೊನ್ನೆ ಕರ್ನಾಟಕ ಬ್ಯಾಂಕಿದು ಸುವರ್ಣ ಮಹೋತ್ಸವ ಆಯಿತು, 100 ಅದಕ್ಕೆ ಒಂದು ಕಾಯಿನ್ ಇಶ್ಯೂ ಮಾಡಿದರು ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ಇಶ್ಯೂ ಮಾಡಿದರು ಪಬ್ಲಿಕಲಿ. ಆಯಿತಾ, ಎಷ್ಟೋ ಕಾಯಿನ್ ಇಶ್ಯೂ ಮಾಡ್ತಾರೆ, ನಾನು ಅದಕ್ಕೆ ಬಿಡ್ ಹಾಕಿರ್ತೇನೆ, ಟೆಂಡರ್ಗೆ ಹಣ ಕಟ್ಟಿ ಬಿಡ್ತೇನೆ. ನಾನು 2 ಕಟ್ಟಿದರೆ 1 ಕಾಯಿನ್ ನನಗೆ ಬರ್ತದೆ, ನಾನು ತೆಗೆದಿರ್ತೇನೆ. ಇನ್ನೊಂದು 50 ಆದಾಗ ಆ ಕಾಯಿನ್ಗಳು 15,000-20,000 ಕಾಯಿನ್ಗಳು ಪ್ರಿಂಟ್ ಆಗಿರ್ತದೆ. ಈಗಲೇ ನಾವು 140,000 ಜನ ಇದ್ದೇವೆ. ಇನ್ನು 10 ಹೋದರೆ 200 ಜನ ಆಗ್ತೇವೆ ನಾವು. ಆಯಿತಾ, ಆಗ ಅದಕ್ಕೆ ಸಿಕ್ಕಪಟ್ಟೆ ವ್ಯಾಲ್ಯೂ ಬರ್ಬೋದು. ಪ್ಲಸ್ ನನ್ನ ಮೆಮೊರಿ ಅದು.
1: ಹೌದು,
0: ನನಗೆ ಏನೋ ಖುಷಿ ಇದೆ ಅದು ನೋಡುವಾಗ. ಹಾಗೆ USA ಇಶ್ಯೂ ಮಾಡಿದ ಕಾಯಿನ್ಸ್ಗಳೆಲ್ಲ ತಗೊಳ್ತೇನೆ ನಾನು. ಅದು ಒಂದು ಫೇಸ್ಬುಕ್ ಗ್ರೂಪ್ ಇದೆ, ಕಾಯಿನ್ ಕಲೆಕ್ಟರ್ ಇದೆ, ಅದರಲ್ಲಿ ಜಾಯಿನ್ ಆಗಿದ್ದೇನೆ. ಅದರಲ್ಲಿ ಹಾಕ್ತಾರೆ ಸೇಲ್ ಇದೆ ಅಂತ ಹೇಳಿ. ಅದು ಓಕೆ, ನನ್ನ ಹತ್ರ ಹಣ ಯಾವತ್ತಿದೆ ಅವತ್ತು ಬೇಕು ಅಂತ ಹೇಳ್ತೇವೆ. ಹಾಗೆ
1: ಹಾಗಾದ್ರೆ ಅದಕ್ಕೆ ತುಂಬ ಖರ್ಚು ಕೂಡ ಮಾಡಿದ್ದೀರಾ?
0: ಎಸ್, ಮಾಡಿದ್ದೇವೆ. ಅದು ಜಸ್ಟ್ ಲೈಕ್ ಸ್ಟಾರ್ಟಿಂಗ್ ಎಂಟ್ರಿ ಆದದ್ದು ಆಸ್ ಇನ್ವೆಸ್ಟ್ಮೆಂಟ್ ಅಂತ. ಬಟ್ ಅದನ್ನು ಮಾರಲಿಕ್ಕೆ ಮನಸ್ಸು ಬರೋದಿಲ್ಲ, ಯಾಕೆಂದ್ರೆ ಅದು ನಂಗೇನು ಪ್ರೈಡ್ ಅಂತ ಕಾಣ್ತಾ ಇದೆ,
1: ತುಂಬ ಅಮೂಲ್ಯ ಅಂತ ಅನಿಸ್ಬಿಡ್ತು.
0: ಹೌದು
1: ಅಲ್ಲ, ತಾವು ಕ್ರಿಕೆಟ್ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರಿ, ಕ್ರಿಕೆಟ್ ಅಲ್ಲಿ ಯಾಕೆ ತಮಗೆ ಮುಂದೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ?
0: ಮನೆ ಪರಿಸ್ಥಿತಿ ಅಷ್ಟು ಹೇಳುವಂತದಲ್ಲ.
1: ತಮ್ಮ ತಂದೆಯವರು ಏನ್ ಮಾಡ್ತಿದ್ರು ಸರ್?
0: ನನ್ನ ತಂದೆ ಪಾರ್ಟ್ ಟೈಮ್ ಅಕೌಂಟ್ ಬರೀತಿದ್ರು.
1: ಓಕೆ.

0: ಸೊ ಹಾಗಾಗಿ ತಾವು ಕ್ರಿಕೆಟ್ನಲ್ಲಿ ಮುಂದೆ ಹೋಗ್ಲಿಕ್ಕೆ ಬಯಸಲಿಲ್ಲ ಅಂತ ಹೇಳಿ. ಈಗ ಇವತ್ತಿನ ತಮ್ಮ ಒಂದು ಕ್ಷೇತ್ರಕ್ಕೆ ಬರೋದಾದ್ರೆ, ಇಲ್ಲಿ ತಾವು ಉದ್ಯೋಗ ಅರಸಿಕೊಂಡು ಬರುವಾಗ ಅವರಲ್ಲಿ ಏನೆಲ್ಲ ನೋಡ್ತೀರಾ ತಾವು? ಈಗ ಯಾರಾದರೂ ಜಾಬ್ ಕೇಳ್ಕೊಂಡು ಬರ್ತಾರೆ ಅಥವಾ ನಿಮಗೆ ಯಾರೋ ಬೇಕು ಅಂತ ಹೇಳಿದಾಗ ಏನು ಕ್ವಾಲಿಫಿಕೇಶನ್ ಅನ್ನು ನೋಡ್ತೀರಾ?
1: ನಾನು ಹುಡುಗ ಹೇಗಿದ್ದೇನೆ ನೋಡ್ತೇನೆ, ಎಷ್ಟು ಸ್ಮಾರ್ಟ್ ಇದ್ದಾನೆ ಅಂತ, ಅವನ ಕೈ ಕಾಲು ಎಷ್ಟು ನಡೀತದೆ ಅಂತ ಹೇಳಿ. ಯಾಕೆಂದರೆ ಮಕ್ಕಳು ತುಂಬ ಇದ್ದಾರೆ, ಈಗ ತುಂಬ ಜನ ನೋಡ್ತಿದ್ದೇನೆ MBA ಆದ ಹುಡುಗರೇ ಬರ್ತಿದ್ದಾರೆ. ಅವರಿಗೆ ಸರ್ಟಿಫಿಕೇಟ್ ಮಾತ್ರ ಮತ್ತು ಸಂಬಳ ಮಾತ್ರ, ಅವನಿಗೆ ಅಪ್ಲಿಕೇಶನ್ ಬರಲಿಕ್ಕೆ ಬರೋದಿಲ್ಲ. ಒಂದು ಚೆಕ್ ಕೊಟ್ಟರೆ ಬ್ಯಾಂಕಿಗೆ ಕೊಂಡು ಫಿಲ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನನಗೆ ಸಹ ಬರ್ತಿರಲಿಲ್ಲ ಒಂದು ಕಾಲಕ್ಕೆ, ಒಪ್ತೇನೆ ನಾನು, ಕಲಿಬೇಕು. ಬಟ್ ನಾನೆಂತ ಹೇಳೋದು, ಅಷ್ಟು ಕಲಿತವರು ಸಮೇತ ಸಿಂಪಲ್ ವಿಷಯಗಳನ್ನೇ ಅವ್ರು ನೋಟಿಸ್ ಮಾಡ್ಕೊಳ್ಳೋದಿಲ್ಲ ಅಂತ, ಅವರಿಗೆ ಅದರಲ್ಲಿ ಸೀರಿಯಸ್ನೆಸ್ ಇಲ್ಲ ಈಗಿನ ಮಟ್ಟಿಗೆ. ನಾನು ಇಂಟರ್ವ್ಯೂ ಮಾಡುವಾಗ ಫಸ್ಟ್ ಕೇಳೋದು, ಮೊಬೈಲಲ್ಲಿ ಎಷ್ಟು ಚಾಟ್ ಮಾಡ್ತೀವಿ ಮಾರೆ? ಯಾಕೆಂತ ಹೇಳಿದರೆ, ನನಗೆ ನೀನು ಎಷ್ಟು ಫಾಸ್ಟಾಗಿ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀಯಾ, ಅಥವಾ ನೀನು ಎಷ್ಟು ಕೈಕಲ್ಲಿ ಅಲ್ಲಾಡ್ತದೆ ಅಂತ ಗೊತ್ತಬೇಕಲ್ಲ. ಅವನಿಗೆ ಬರೀಲಿಕ್ಕೆ ಬರ್ತದೆ ಅಂತ ಗೊತ್ತಬೇಕಲ್ಲ. ಬರೀ ಮಾತಾಡಿ ಪ್ರಯೋಜನ ಇಲ್ಲ, ಅವನಿಗೆ ಅಟ್ಲೀಸ್ಟ್ ಒಂದು ಟೈಪಿಂಗ್ ಮಾಡಲಿಕ್ಕೆ ಬರ್ತದೆ ಅಂತ. ಅವನು ಚಾಟ್ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿದರೆ, ಆ್ಯಕ್ಚುಲಿ ನನಗೆ ಫೇಸ್ಬುಕ್ ಇಲ್ಲ. ಅವನಿಗೆ ಕೇಳ್ತೀನಿ, ನೀ ಫೇಸ್ಬುಕ್ಕಲ್ಲಿ ಇದೆಯಾ ಅಂತ ಕೇಳ್ತೇನೆ. ಅವನು ಇದ್ದೇನೆ ಅಂತ ಹೇಳಿದ್ರ ಮೇಲೆ ಅವನ ಮಾರ್ಕ್ ಎಲ್ಲ ನೋಡಿಲ್ಲ, ಒಂದೆರಡು ಅಪ್ಲಿಕೇಶನ್ ಬರಲಿಕ್ಕೆ ಹೇಳ್ತಾನೆ. ಆಗ ಅವನ ಸಾಧಾರಣ ಬಣ್ಣ ಗೊತ್ತಾಗ್ತದೆ ಅವ ಹೇಗಿದ್ದಾನೆ ಅಂತ.
0: ಈಗ ಫೇಸ್ಬುಕ್ ಅಲ್ಲಿ ಇದ್ದೀರಾ ಅಂತ ಯಾಕೆ ಕೇಳ್ತೀರಾ ತಾವು?
1: ಯಾಕೆ ಹೇಳ್ತೀರಿ? ಅವನು ಚಾಟ್ ಮಾಡ್ತಾನೆ, ಟೈಪಿಂಗ್ ಮಾಡ್ತಾನೆ, ಅವನಿಗೆ ಡೇ ಟು ಡೇ ಆಕ್ಟಿವಿಟಿ ಬಗ್ಗೆ ಗೊತ್ತಿಂಟ ಅಂತ ನೋಡ್ತೇನೆ.
0: ಅಂದ್ರೆ ಕಮ್ಯುನಿಕೇಷನ್
1: ಸ್ಕಿಲ್. ಆಕ್ಚುಲಿ ಈಗ ನಾನೆಂತ ಹೇಳಬೇಕು ಅಂತ ಹೇಳಿದ್ರೆ, ಎದುರ್ನವನಿಗೆ ಅರ್ಥ ಆಗೋದು ಇಂಪಾರ್ಟೆಂಟ್. ಹೇಗೆ ಬೇಕಾದ್ರೆ ಹೇಳಿ, ಅವನು ಎದುರ್ನವನ್ನು ಕನ್ವಿನ್ಸ್ ಮಾಡಬೇಕು. ಇದೆಲ್ಲ ಗೊತ್ತಿದ್ರೆ ಅವನಿಗೆ ನೀವು ಎದುರ್ನವ, ನನಗೆ ಅವನಿಗೆ ಹೇಳ್ತಾನೆ ಇದು FOB ಕಾಂಟ್ರಾಕ್ಟ್ ಮಾರೆ ನೋಡು. ಅವನಿಗೆ FOB ಅಂತ ಎಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೊಸ ಹುಡುಗ ಸ್ಮಾರ್ಟ್ ಹುಡುಗ ಆದರೆ ಗೂಗಲ್ ಮಾಡಿ FOB ಅಂತ ಹೇಳಿ ಹುಡುಕ್ತಾನೆ. ಅದೇ ಕೆಲವು ಹುಡುಗರಿಗೆ ಎಂತ ಸಹ ಅರ್ಥ ಆಗುಲ್ಲ, ಸರ್ ನಂಗೆ ಏನು ಅರ್ಥ ಆಗಲಿಲ್ಲ ಅಂತ ಹೇಳಿ ಕೂತ್ಕೊಳ್ತಾನೆ. ಯಾಕೆಂದ್ರೆ ಮಂಡೆ ಓಡಿಸುವಂತ ಹುಡುಗರು ಬೇಕು ಅಂತ.
0: ಸರ್, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಇರುವಂತಹ ಸವಾಲುಗಳು ಏನೆಲ್ಲ ಇದೆ?
1: ಡೀಸೆಲ್ ಪ್ರೈಸ್ ಹೈಕ್ ಆಗ್ತಾ ಇದೆ, ರೋಡ್ ಸರಿ ಇಲ್ಲ, ಇದೆಲ್ಲ ಇಶ್ಯೂಸ್ ನಡೀತಾ ಇದೆ. ಅದೇ ಡೇ ಟು ಡೇ ಎಲ್ಲರೂ ಹೇಳುವಂತದ್ದೇ, ರಾಜಕೀಯವಾಗಿ ಸೇಳ್ತಾರೆ ಎಲ್ಲ ಹೇಳ್ತಾರೆ. ನಮ್ಮಂತ ಹುಡುಗರು ಬರ್ತಾ ಇಲ್ಲ ಒಂದು. ಯಾಕೆಂದ್ರೆ ಮನುಷ್ಯನಿಗೆ ಕೆಲಸ ಮಾಡಿದ ಮೇಲೆ, ನಾನು ಮಾಡಿದ ಮೇಲೆ ತೃಪ್ತಿ ಇರಬೇಕು. ನಾನು ಈ ಕೆಲಸ ಮಾಡಿದ್ದೇನೆ, ನನಗೆ ಬೇಕು ಅಂತ, ಅದರ ಬಗ್ಗೆ ಇಂಟ್ರೆಸ್ಟ್ ಬೇಕು. ಆ ಇಂಟ್ರೆಸ್ಟ್ ಇಲ್ಲದೇ ಇರುತ್ತಾರೆ. ಇಲ್ಲದೆ ಈ ಕುದುರೆಗೆ ಕಟ್ಟಿದ ಹಾಗೆ, ನಂದು ಇಷ್ಟೇ ಕೆಲಸ, ನಂದು ಅದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ, ಹಾಗೆ ಮಾಡಿದರೆ ಈ ಕೆಲಸದಲ್ಲಿ ಮುಂದೆ ಬರೋದಿಲ್ಲ. ಮತ್ತೆ ಈ ಕೆಲಸಕ್ಕೆ ಬರುವಾಗ ಕಸ್ಟಮಿಗೆ ಹೋಗೋದು, ಅಲ್ಲಿ ಹೋಗಿ ಕೈಕಾಲು ಇಡಬೇಕು ಮಾರಯ್ಯ, ಅದರ ವಿಷಯದ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ. ಕಸ್ಟಮ್ ಆ್ಯಕ್ಟಿನ ಬಗ್ಗೆ ಆಗಲಿ ಅಥವಾ ಪೋರ್ಟ್ ಆ್ಯಕ್ಟಿನ ಬಗ್ಗೆ ಆಗಲಿ ಯಾರು ನಿಮಗೆ ಹೇಳಿಕೊಡೋದಿಲ್ಲ. ನೀವು ಅಲ್ಲಿ ಹೋಗಿ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಹಾಕ್ಕೊಂಡೇ ಮುಂದೆ ಬರುವುದೇ ಹೊರತು ಬಿಟ್ಟರೆ, ಹೊಸ ಹುಡುಗ ಕಲಿತು ಬರ್ತೇನೆ ಅಂತ ಹೇಳಿ ಬರುವುದಿಲ್ಲ. ಓಕೆ, ಈಗ ಸಬ್ಜೆಕ್ಟ್ ಎಲ್ಲ ಮಾಡಿದ್ದಾರೆ, ಹೇಳಿಕೊಡ್ತಿದ್ದಾರೆ, ನಮ್ಮ ಕೇಂದ್ರ ಚೇಂಬರ್ನವರು ಕ್ಲಾಸಸ್ ಮಾಡ್ತಾರೆ, ಈ ವರ್ಷ ಮೊನ್ನೆಗೆ ಒಂದು ಸೆಮಿನಾರ್ ಎಲ್ಲ ಮಾಡಿದ್ದಾರೆ. ಬಟ್ ಅಲ್ಲಿ ಬರೋ ಹುಡುಗರು MBA ಆದ ಹುಡುಗರೆಲ್ಲ ಬರ್ತಿದ್ದಾರೆ, ಬಟ್ ಅವರು ಮುಂದೆ ಕ್ಯಾರಿ ಮಾಡ್ತಾರಾ ಕೇಳಿದರೆ ಡೌಟ್. ಇಲ್ಲಿ ಎಂತಾಗ್ತದೆ, ಬಂದ ಕೂಡಲೇ ದೊಡ್ಡ ಸಂಬಳ ಸಿಗುದಿಲ್ಲ, ಸಣ್ಣ ಸಂಬಳಕ್ಕೆ ಬೇಡ.
0: ಸರ್, ಈಗ ತಮ್ಮ ಉದ್ಯಮದಲ್ಲಿ ಕೆಲವೊಂದು ಕ್ಷಣಗಳು ಬಂದಿರಬಹುದು, ಕೆಲವೊಂದು ಒಳ್ಳೆಯ ಅನುಭವಗಳಾಗಿರ್ಬೋದು, ಅದನ್ನ ಯಾವ್ದಾದ್ರು ಮೆಲುಕು ಹಾಕೋದಾದ್ರೆ?
1: ಇತ್ತೀಚೆಗೆ ಚೌಗುಲೆ ಶಿಪ್ ಯಾರ್ಡ್ ಅಂತ ಹೇಳಿ ಒಂದು ಶಿಪ್ ಬಿಲ್ಡಿಂಗ್ ಯಾರ್ಡ್ ಬಂದಿದೆ ಮಂಗಳೂರಲ್ಲಿ. ಮಂಗಳೂರಲ್ಲಿ ಎರಡು ಶಿಪ್ ಯಾರ್ಡ್ಗಳು ಇರ್ತವೆ ಈಗಕ್ಕೆ ಸದ್ಯಕ್ಕೆ, ಒಂದು ಕೊಚ್ಚಿನ್ ಶಿಪ್ಪಿಂಗ್ ಯಾರ್ಡ್ ಮತ್ತು ಚೌಗುಲೆ ಶಿಪ್ ಯಾರ್ಡ್. ಅವರು ಹೊಸತ್ತು ಒಂದು ಶಿಪ್ ರೆಡಿ ಮಾಡಿದ್ದಾರೆ, 7,000 ಟನ್ನಿನ ಕೆಪಾಸಿಟಿಯ ದೊಡ್ಡ ಶಿಪ್, ಮಂಗಳೂರಲ್ಲಿ ದೊಡ್ಡ ಶಿಪ್ಪೇ ಅದು. ಆಯ್ತಾ, ಹೊಸ ಡಿಪ್ ಮಂಗಳೂರಲ್ಲಿ ಬಿಲ್ಟ್ ಆಗಿ ಎಕ್ಸ್ಪೋರ್ಟ್ ಆದ ಹ್ಯಾಂಡ್ಲಿಂಗ್ ಅನ್ನು ನಾನು ಹ್ಯಾಂಡಲ್ ಮಾಡಿದೆ. ನಾನು ಅದಕ್ಕೆ CHA
0: ಅಂತ ಹೇಳಿದ್ರೆ
1: CHA ಕಸ್ಟಮ್ ಹೌಸ್ ಏಜೆಂಟ್ ಅಂತ.
0: ಓಕೆ
1: ಓಕೆ, ನಿಮಗೆ ಬೇರೆ ಎಲ್ಲ ಕಡೆ ಏಜೆಂಟ್ಗಳಂತ ಹೇಳಿಕೊಳ್ತೇವೆ, ಬಟ್ ನಾವು ಗೌರ್ಮೆಂಟ್ ನಾಟ್ ರೆಕಗ್ನೈಸ್ಡ್. ಈಗ ನಮ್ಮ ಲೈಸೆನ್ಸ್ ಗೌರ್ಮೆಂಟ್ ರೆಕಗ್ನೈಸ್ಡ್, ನಮಗೆ ಎಕ್ಸಾಮ್ಗಳಾಗ್ತದೆ, H-ಕಾರ್ಡ್, G-ಕಾರ್ಡ್, F-ಕಾರ್ಡ್ ಅಂತ. ನಾವು ಕಸ್ಟಮ್ ಕಾಲ್ಫರ್ ಮಾಡ್ತಾರೆ ಎಕ್ಸಾಮಿಗೆ, ನಾವು ಎಕ್ಸಾಮ್ ಕೂತ್ಕೊಳ್ತೇವೆ, ನಾವು ಪಾಸ್ ಆದ ನಂತರ ನಮಗೆ ಒಂದು ಕಾರ್ಡ್ ಅಂತ ಇಶ್ಯೂ ಮಾಡ್ತಾರೆ. ಅದರ ಬೇಸ್ ಮೇಲೆ ನೀವು ಶಿಪ್ಪಿಂಗ್ ಬಿಲ್ಗೆ ಸಿಗ್ನೇಚರ್ ಮಾಡ್ಬೋದು ಅಥವಾ ಶಿಪ್ಪಿಂಗ್ ಬಿಲ್ ಫೈಲ್ ಮಾಡ್ಬೋದು ಅಂತ ಒಂದು ದಟ್ ಜಸ್ಟ್ ಲೈಕ್ ಎ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ.
0: ಓಕೆ,
1: ಹಾಗೆ ನಂತರ ಅದು ಕಸ್ಟಮ್ ಹೌಸ್ ಏಜೆಂಟ್ ಹೇಳಿದ್ರೆ ಅದು ಅದರ ಏಜೆಂಟ್ ನಂತರ ಲೈಸೆನ್ಸ್ ಇದೆ. ಆಯ್ತಾ, ಆ ಲೈಸೆನ್ಸಲ್ಲಿ ನಾನು ಇತ್ತೀಚೆಗೆ ಹೊಸ ಶಿಪ್ ಒಂದು ಬಿಲ್ಡ್ ಆಯಿತು, ಚೌಗುಲೆ ಶಿಪ್ ಯಾರ್ಡ್ ಇದು. ಒಂದು 2 ದಿವಸದ ಮುಂಚೆ ಕಸ್ಟಮ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟೆವು
0: ನಾವು. ಎಕ್ಸ್ಪೋರ್ಟ್ ಆಗಿದೆ ಸರ್
1: ಅದು ನೆದರ್ಲ್ಯಾಂಡ್ಗೆ.
0: ಸರ್, ಹಾಗೆ ಈಗ ತಾವು ಈ ಕ್ಷೇತ್ರದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ತಮ್ಮ ಕುಟುಂಬದ ಒಂದು ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ತಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳಿ ಸರ್, ಯಾರ್ಯಾರು ಇದ್ದೀರಾ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ.
1: ನನ್ನ ಹೆಂಡತಿ ಪುಷ್ಪಲತಾ ಅಂತ, ನನಗೆ 2 ಮಕ್ಕಳು,

0: ಒಂದು ಆಕಾಶ್ ಚಕ್ರಪಾಣಿ ಮತ್ತು ಪೃಥ್ವಿರಾಜ್ ಚಕ್ರಪಾಣಿ. ಆಕಾಶ್ ಚಕ್ರಪಾಣಿ ನಿಟ್ಟೆಯಲ್ಲಿ ಕಲಿತಿದ್ದಾನೆ, ಸಿಕ್ಸ್ತ್ ಸೆಮಿಸ್ಟರ್. ಎರಡನೇ ಮಗ ಪೃಥ್ವಿರಾಜ್ ಚಕ್ರಪಾಣಿ ಶಾರದಾ ವಿದ್ಯಾಲಯದಲ್ಲಿ ಕಲಿತಿದ್ದಾನೆ, ಸೆಕೆಂಡ್ ಪಿ ಯು ಸಿ ಆಯಿತು. ಆನಂತರ ಇನ್ನೆರಡು ತಮ್ಮಂದಿರಿದ್ದಾರೆ, ದಿನೇಶ್ ಚಕ್ರಪಾಣಿ ಅಂತ, ಅವನು ನನ್ನೊಟ್ಟಿಗೆ ಇದ್ದಾನೆ, ಅವನಿಗೆ ಎರಡು ಮಕ್ಕಳಿದ್ದಾರೆ. ಇನ್ನೊಂದು ತಮ್ಮ ಇದ್ದಾನೆ ಗಿರೀಶ್ ಚಕ್ರಪಾಣಿ ಅಂತ, ಅವು ವಿಡಿಯೋಗ್ರಾಫರ್, ಪ್ರೇರಣಾ ವಿಡಿಯೋ ಅಂತ ಕಾವೂರಲ್ಲಿ ಸ್ಟುಡಿಯೋ ಇದೆ.
1: ಸರ್, ಈಗ ತಮ್ಮ ಮುಂದಿನ ಯೋಜನೆಗಳು ಯೋಚನೆಗಳು ಏನೆಲ್ಲ ಇವೆ?
0: ಟುಟಿಕೋರಿನಲ್ಲಿ ನನಗೆ ಆಫೀಸ್ ಆಲ್ರೆಡಿ ಇದೆ, ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದೇನೆ. ಯಾಕೆಂದರೆ ಓಕೆ, ಈಗ ಸ್ವಲ್ಪ ಸ್ಲ್ಯಾಕ್ ನಡೀತಾ ಇದೆ. ಒಂದು 4 ವರ್ಷದಿಂದ ಮಾರ್ಕೆಟ್ ತುಂಬ ಹಿಂದೆ ಬಂತು, ಅಲ್ಲಿಂದ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ, ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಇದ್ದೇವೆ. ಮಂಗಳೂರಲ್ಲಿ LCL FCL ತರಬೇಕು ಅಂತ ಶತ ಪ್ರಯತ್ನ ಮಾಡ್ತಿದ್ದೇನೆ.
1: ಏನದು?
0: ಮಂಗಳೂರಲ್ಲಿ ಫುಲ್ ಕಂಟೈನರ್ ಮಾತ್ರ ಶಿಪ್ಮೆಂಟ್ ಆಗ್ತಾ ಇದೆ, ಪಾರ್ಟ್ ಶಿಪ್ಮೆಂಟ್ ಹೋಗ್ತಾ ಇಲ್ಲ. ಅದಕ್ಕೆ LCL ಅಂತ ಹೇಳ್ತೇವೆ, ಲೂಸ್ ಕಾರ್ಗೋ. ಓಕೆ, ಆ ಶಿಪ್ಮೆಂಟ್ ಆಗ್ತಾ ಇಲ್ಲ. ನಾನೊಂದು 4 ವರ್ಷದಿಂದ ಶತ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ಒಂದು ಪೋರ್ಟಿನಿಂದ ಸಹ ಆಫೀಸರ್ ಒಬ್ಬರಿದ್ದರು, ಅವರು ಹೆಲ್ಪ್ ಮಾಡ್ತಿದ್ದಾರೆ. ಇನ್ನೊಂದು ಕಂಪನಿ ಇದೆ, ಟರ್ಮಿನಲ್ ಇದೆ, JSW ಅಂತ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಮಂಗಳೂರಿಗೆ ಆಗ್ತಾ ಇಲ್ಲ.

0: ಆಗ್ತಾ ಇದೆ, ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಇದ್ದೇವೆ. ಮಂಗಳೂರಲ್ಲಿ LCL FCL ತರಬೇಕು ಅಂತ ಶತ ಪ್ರಯತ್ನ ಮಾಡ್ತಿದ್ದೇನೆ.
1: ಏನದು?
0: ಮಂಗಳೂರಲ್ಲಿ ಫುಲ್ ಕಂಟೈನರ್ ಮಾತ್ರ ಶಿಪ್ಮೆಂಟ್ ಆಗ್ತಾ ಇದೆ, ಪಾರ್ಟ್ ಶಿಪ್ಮೆಂಟ್ ಹೋಗ್ತಾ ಇಲ್ಲ. ಅದಕ್ಕೆ LCL ಅಂತ ಹೇಳ್ತೇವೆ, ಲೂಸ್ ಕಾರ್ಗೋ. ಓಕೆ, ಆ ಶಿಪ್ಮೆಂಟ್ ಆಗ್ತಾ ಇಲ್ಲ. ನಾನೊಂದು 4 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ಒಂದು ಪೋರ್ಟಿನಿಂದ ಸಹ ಆಫೀಸರ್ ಒಬ್ಬರಿದ್ದರು, ಅವರು ಹೆಲ್ಪ್ ಮಾಡ್ತಿದ್ದಾರೆ. ಇನ್ನೊಂದು ಕಂಪನಿ ಇದೆ, ಟರ್ಮಿನಲ್ ಇದೆ, JSW ಅಂತ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಮಂಗಳೂರಿಗೆ ಆಗ್ತಾ ಇಲ್ಲ. ಮಂಗಳೂರಿಗೆ ಒಂದು ಬಂದರೆ ತುಂಬ ಕಾರ್ಗೋ ಮಂಗಳೂರಿಗೆ ಬರಬಹುದು ಅಂತ. ಯಾಕೆಲ್ಲ ನಾನೊಬ್ಬನೇ ಒಳ್ಳೆಯದಾಗುವುದಲ್ಲ, 10 ಜನ ಒಳ್ಳೆಯದಾದಾಗ 11 ಜನ ಕೆಲಸ ನನಗೆ ಬರೋದು ಅಂತ ಲೆಕ್ಕ ನಂದು.
1: ಧನ್ಯವಾದಗಳು ಸರ್, ಇಷ್ಟೊತ್ತು ನಿಮ್ಮ ಒಂದು ಜೀವನದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ರಿ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಶಿಪ್ಪಿಂಗ್ ಏಜೆನ್ಸಿಯ ಹೆಮ್ಮೆಯ ಉದ್ಯಮಿ ಗಣೇಶ್ ಚಕ್ರಪಾಣಿ. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜರಂ ಪಾಲಿಮರ್ಸ್ ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂಧದಲ್ಲಿ ಬರುವ ನಾರದ ಮಹರ್ಷಿಗಳ ಪೂರ್ವಚರಿತ್ರೆ.

ಹಿಂದಿನ ಕಲ್ಪದಲ್ಲಿ ನಾರದರು ವೇದವಾದಿ ಬ್ರಾಹ್ಮಣನೊಬ್ಬನ ದಾಸಿಯ ಮಗನಾಗಿ ಹುಟ್ಟಿದರು. ಬಾಲಕನಾಗಿದ್ದಾಗ ಚಾತುರ್ಮಾಸ್ಯ ಮಾಡುತ್ತಿದ್ದ ಕೆಲ ಯೋಗಿಗಳ ಶುಶ್ರೂಷೆಯ ಕೆಲಸವನ್ನು ಅವರ ತಾಯಿಯು ನಾರದರಿಗೆ ವಹಿಸಿದ್ದಳು. ಚಾಪಲ್ಯರಹಿತನೂ ಶಾಂತನೂ ಆಗಿದ್ದ ಬಾಲಕ ಮಿತಭಾಷಿಯಾಗಿ ಯೋಗಿಗಳ ಸೇವೆಯನ್ನ ಮಾಡಿಕೊಂಡಿರುತ್ತಿದ್ದ. ಈ ರೀತಿಯ ಶುಶ್ರೂಷೆಯಿಂದ ಆ ಬಾಲಕ ನಾರದನ ಹೃದಯದಲ್ಲಿ ಯೋಗ ಧರ್ಮದಲ್ಲಿ ಅಭಿರುಚಿಯುಂಟಾಯಿತು. ಆ ಯೋಗಿಗಳ ಸತ್ಸಂಗದಲ್ಲಿ ಭಗವಂತನ ಹಲವು ಕಥೆಗಳನ್ನು ನಾರದ ಕೇಳಿದ. ಆ ಯೋಗಿಗಳು ಬಾಲಕನಿಗೆ ರಹಸ್ಯಮಯ ಜ್ಞಾನೋಪದೇಶ ಮಾಡಿದರು. ಕೆಲ ಕಾಲ ಕಳೆಯಿತು. ಆ ಯೋಗಿಗಳು ಹೊರಟು ಹೋದರು. ಬಾಲಕ ನಾರದರು ತನ್ನ ತಾಯಿಯ ಒಬ್ಬನೇ ಮಗನಾದ್ದರಿಂದ ತಾಯಿಗೆ ಅವನನ್ನು ಹೊರತುಪಡಿಸಿ ಬೇರೆ ದಿಕ್ಕಿರಲಿಲ್ಲ. ಹೀಗೆ ಕೆಲ ಕಾಲ ಕಳೆಯಲು ಒಂದು ದಿನ ತಾಯಿಯು ಹಾಲು ಕರೆಯಲು ಮನೆಯಿಂದ ಹೊರಗೆ ಹೊರಟಳು. ದಾರಿಯಲ್ಲಿ ಆಕೆಯ ಕಾಲು ಒಂದು ಹಾವಿಗೆ ತಗುಲಿತು. ಅದರಿಂದ ವಿಚಲಿತಗೊಂಡ ಆ ಹಾವು ಆಕೆಯನ್ನು ಕಚ್ಚಿಯೇ ಬಿಟ್ಟಿತು. ಕೂಡಲೇ ಆಕೆ ಪ್ರಾಣ ಬಿಟ್ಟಳು. ಆ ಮರಣವನ್ನು ದೇವರ ಅನುಗ್ರಹವೆಂದೇ ತಿಳಿದ ಬಾಲಕ ನಾರದ ಆ ಜಾಗವನ್ನು ಬಿಟ್ಟು ಉತ್ತರ ದಿಕ್ಕಿನ ಕಡೆ ಹೊರಟ. ಹಾಗೆಯೇ ಹಲವು ಗ್ರಾಮ, ನದಿ, ಪರ್ವತಗಳನ್ನು ದಾಟಿ ಅರಣ್ಯವನ್ನು ಪ್ರವೇಶಿಸಿದ. ಹಸಿವು ಬಾಯಾರಿಕೆಗಳಿಂದ ಬಳಲಿದ ಬಾಲಕನು ಅಲ್ಲೇ ಪಕ್ಕದ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ನೀರನ್ನು ಕುಡಿದು ಆಯಾಸ ಪರಿಹರಿಸಿಕೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಅರಳಿ ಮರದ ಅಡಿಯಲ್ಲಿ ಕುಳಿತು ಅಂತರ್ಯಾತ್ಮೀಯಾದ ಪರಮಾತ್ಮನ ಸ್ವರೂಪವನ್ನು ಧ್ಯಾನ ಮಾಡತೊಡಗಿದ. ಏಕಾಗ್ರ ಚಿತ್ತದಿಂದ ಮಾಡುತ್ತಿದ್ದ ಧ್ಯಾನಕ್ಕೆ ಹೋಗೊಟ್ಟ ಶ್ರೀಹರಿಯು ಬಾಲಕನಿಗೆ ಪ್ರತ್ಯಕ್ಷವಾಗಿಯೇ ಬಿಟ್ಟ. ಅದರಿಂದ ಆನಂದಗೊಂಡು ರೋಮಾಂಚಿತನಾದ ಬಾಲಕನಿಗೆ ಒಮ್ಮಿಂದೊಮ್ಮೆಲೆ ಭಗವದ್ರೂಪವು ಕಾಣದೇ ಹೋಯಿತು. ಇದರಿಂದ ದುಃಖಗೊಂಡ ಬಾಲಕನು ಎಷ್ಟೇ ಪ್ರಯತ್ನಿಸಿದರೂ

0: ಪುನಃ ಶ್ರೀಹರಿ ಕಾಣಿಸಲಿಲ್ಲ. ಆದರೆ ಮನಸ್ಸಿನ ದಣಿವು ಕಳೆಯಲು ಮೃದು ಗಂಭೀರ ಮಾತಿನಿಂದ, ಬಾಲಕ, ಈ ಜನ್ಮದಲ್ಲಿ ನಿನಗೆ ನನ್ನ ದರ್ಶನ ಇನ್ನು ಸಾಧ್ಯವಿಲ್ಲ. ಈ ಶರೀರವನ್ನು ನೀನು ಬಿಟ್ಟು ಪಾರ್ಷದನಾಗಿಬಿಡು, ನಂತರ ನೀನು ನನ್ನನ್ನು ಪಡೆಯುವೆ ಎಂದನು. ಅದರಂತೆ ಬಾಲಕನ ಪಂಚಭೂತ ಶರೀರ ಬಿದ್ದು ಹೋಯಿತು. ಕಲ್ಪದ ಕೊನೆ ಶ್ರೀಮನ್ನಾರಾಯಣನು ಪ್ರಳಯ ಕಾಲದ ನಿದ್ರೆ ಮಾಡಲು ಸಂಕಲ್ಪಿಸಿದನು. ಅದರಂತೆ ಬಾಲಕನು ಭಗವಂತನ ಉಸಿರಿನಲ್ಲಿ ಸೇರಿಕೊಂಡು ಆತನ ಹೃದಯವನ್ನು ಪ್ರವೇಶಿಸಿದನು. 1000 ಚತುರ್ಯುಗಗಳು ಕಳೆಯಲು ಶ್ರೀಹರಿಯು ಪ್ರಾಣಿಯ ಮೂಲಕ, ಬ್ರಹ್ಮನ ಮೂಲಕ ನಾರದನು ಹುಟ್ಟಿದರು. ನಂತರ ಭಗವಂತನ ಕೃಪೆಗೆ ಪಾತ್ರನಾಗಿ ತ್ರಿಲೋಕ ಸಂಚಾರಿಯಾದ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ ಕೇಳಿದಿರಿ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ. ಈಗ ಭಾವಗೀತೆಗಳನ್ನು ಕೇಳೋಣ. ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆ, ಹಾಡಿದವರು ರತ್ನಮಾಲಾ ಪ್ರಕಾಶ್, ಸಂಗೀತ ಮೈಸೂರು ಅನಂತಸ್ವಾಮಿ. ಯಾವ ಮೋಹನ ಮುರಳಿ ಕರೆಯಿತು.

ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಅವರು ಹಾಡಿದ ಪುಷ್ಪ 2 ಚಿತ್ರದ ಹಾಡು, ವಾದಿರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ದೇವಿಶ್ರೀ ಪ್ರಸಾದ್.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಈಗ ಕೇಳಿ ನಿನ್ನ ಸನಿಹಕ್ಕೆ ಚಿತ್ರದ ಹಾಡು. ಹಾಡಿದವರು ಸಿದ್ಧಾರ್ಥ್ ಬೆಳ್ಮಣ್ ಹಾಗೂ ರಕ್ಷಿತಾ ಸುರೇಶ್. ವಾಸುಕಿ ವೈಭವ್ ಅವರ ಸಾಹಿತ್ಯಕ್ಕೆ ಸಂಗೀತ ರಘು ದೀಕ್ಷಿತ್.

ಈಗ ಕೇಳಿ ವಿಜಯ್ ಪ್ರಕಾಶ್ ಅವರು ಹಾಡಿದ ಲವ್ ಮಾಕ್ಟೇಲ್ ಚಿತ್ರದ ಗೀತೆ. ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನಕುಲ್ ಅಭ್ಯಂಕರ್.

ಈಗ ಕೇಳಿ ಜಯಚಂದ್ರನ್ ಅವರು ಹಾಡಿದ ಮಾನಸ ಸರೋವರ ಚಿತ್ರದ ಗೀತೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಭಾಸ್ಕರ್ ಅವರದ್ದು.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ, ಈಗ ಬಾಲವೃಂದ. ಕೆಎಲ್ಸಿ ಶಾಲೆ ವಿಜಯ ಕಾಪಿಕಾಡಲಿನ ಮಾಂಟೆಸೂರಿ ವಿಭಾಗದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಆಕಾಶವಾಣಿ ಮಂಗಳೂರು.

ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ ಮಕ್ಕಳೇ? ಇಎಲ್ಸಿ ಶಾಲೆ ವಿಜಯ್ ಕಾಪಿಕಾಡ್, ಇಲ್ಲಿನ ಮಾಂಟೆಸರಿ ವಿಭಾಗದ ಶಾಲಾ ಮಕ್ಕಳು ಬಂದಿದ್ದಾರೆ. ಇವರು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣ ಮಕ್ಕಳೇ.

0: ನಮ್ಮ ಪ್ರೀತಿಯ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಮತ್ತೆ ನಮ್ಮ ಹಾಗೆ ಇರುವ ಪುಟ್ಟ ಪುಟ್ಟ ಸ್ನೇಹಿತರೆ, ನಾವು ಎಲ್ಸಿ ವಿಜಯ್ ಮಾಂಟಸರಿ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳು. ಮಾಡುವ ಪ್ರೀತಿಯ ನಮಸ್ಕಾರಗಳು.
1: ನಮ್ಮ ಶಾಲೆ ನಮ್ಮ ಎರಡನೇ ಮನೆ. ಇಲ್ಲಿ ನಾವು ಆಡಿ ಕಲಿತೇವೆ, ನೋಡಿ ಕಲಿತೇವೆ. ನಮ್ಮ ಶಾಲೆ ಜ್ಞಾನ, ಶಿಸ್ತು ಮತ್ತು ಉತ್ತಮ ಮೌಲ್ಯಗಳನ್ನು ಕಲಿಸುವ ಸುಂದರ ಸ್ಥಳ.
2: ಈಗ ನಾವು ನಮಗಾಗಿ ಸುಂದರವಾದ ನಾಡಿಗೀತೆಯನ್ನು ಹಾಡಲು ಬಂದಿದ್ದೇವೆ.
3: ದಯವಿಟ್ಟು ಸ್ವಲ್ಪ ಸಮಯ ನೀಡಿ ಮತ್ತು ನಮ್ಮ ಪುಟ್ಟ ಪ್ರಯತ್ನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಧನ್ಯವಾದಗಳು.

0: ಹೇ, ನಿನ್ನ ಸೂಪರ್ ಹೀರೋ ಯಾರು?
1: ನನ್ನ ಸೂಪರ್ ಹೀರೋ ನನ್ನ ಟೀಚರ್. ನಿನ್ನ ಸೂಪರ್ ಹೀರೋ ಯಾರು?
0: ನನ್ನ ಸೂಪರ್ ಹೀರೋ ನನ್ನ ಟೀಚರ್.
1: ಹೌದಾ, ಯಾಕೆ?
0: ನನ್ನ ಟೀಚರ್ ಆಟಾಡಿಸ್ತಾರೆ, ಕತೆ ಹೇಳ್ತಾರೆ, ಕಲಿಸ್ತಾರೆ ಮತ್ತು ತುಂಬ ಪ್ರೀತಿಯ ತೋರಿಸ್ತಾರೆ.

0: ಸ್ಕೂಲಿಗೆಲ್ಲ ಫೇಮಸ್.
1: ಏನಾಯ್ತು, ಯಾಕೆ ಬೇಜಾರಾಗಿದ್ಯಾ? ಊಟ ಮಾಡಲ್ವಾ?
2: ನಂಗೆ ಒಂದು ಎರಡು ಮೂರು ಬರಲ್ಲ.
1: ಅಯ್ಯೋ ಅಷ್ಟೇನಾ, ಬಾ ನಾನು ಕತೆ ಹೇಳ್ತಾ ಒಂದು ಎರಡು ಕಲಿಸ್ತೇನೆ.
0: ಒಂದು ಎರಡು ಬಾರೆ.

ಈಗ ಕುಂಬಾರಣ್ಣ ದಿನಾಚಾರ್ಯನು ತಿರುವ ಒಂದು ಸುಂದರವಾದ ಜನಪದ ಗೀತೆಯನ್ನು ಹಾಡಲು ಬರುತ್ತಾ ಇದ್ದಾರೆ ನನ್ನ ಸ್ನೇಹಿತರಾದ ಇಶಾನ್, ಈವಾ, ಅವನಿ, ಒಶಾನಿ, ಸಿರಿ, ಇನಾ, ಶ್ರೀಯಾ, ಅವ್ಯುಕ್ತ್, ಅವನಿತ, ದಿಶಾನಿ ಹಾಗೂ ಸಮನ್ವಿ.

0: ಈಗ ಒಂದು ಚಿಕ್ಕ ಕಥೆಯನ್ನು ಕೇಳೋಣವೇ. ಕತೆ ಹೇಳಲು ಬರುತ್ತಿದ್ದಾಳೆ ನನ್ನ ಗೆಳತಿ ಆತ್ಮೇನಂದನ.
1: ಓದ ಬಣ್ಣದ ಜೋಜೋ. ಜೋಜೋ ಬಿಳಿ ನಾಯಿಯಾಗಿತ್ತು. ಅವನು ಮರದ ಕೆಳಗೆ ಮಲಗಿದ್ದ. ಗರ್ರ್ ಗರ್ರ್, ಅವನು ಎದ್ದ. ಬೌ ಬೌ, ಯಾರು ನನಗೆ ಓದ ಬಣ್ಣದ ಚುಕ್ಕಿಗಳನ್ನು ಕೊಟ್ಟರು? ಆಕಾಶದ ಮೇಲೆ ನಿಧಾನವಾಗಿ ಚಲಿಸುವ ಮೇಘವನ್ನು ನೋಡಿದ. ಮೇಘ ಮೇಘ, ನೀನು ನನಗೆ ಊದ ಚುಕ್ಕಿಗಳನ್ನು ಕೊಟ್ಟಿಯಾ? ಇಲ್ಲ ಎಂದಿತು ಮೇಘ. ನನ್ನದು ಬಿಳಿ ಬಣ್ಣ. ಮೇಘ ಅಲ್ಲಿಂದ ಬೇರೆ ಕಡೆಗೆ ಚಲಿಸಿತ್ತು. ಜೋಜೋ ಮೇಲೆ ನೋಡಿದ. ಸೂರ್ಯವನ್ನು ಕಂಡನು. ಸೂರ್ಯ ಸೂರ್ಯ, ನೀನು ನನಗೆ ಊದ ಚುಕ್ಕಿಗಳನ್ನು ಕೊಟ್ಟಿಯಾ? ಇಲ್ಲ ಎಂದಿತು ಸೂರ್ಯ. ನನ್ನದು ಹಳದಿ ಬಣ್ಣ. ಕಾಗೆ ಕಾಗೆ, ನೀನು ನನಗೆ ಊದ ಚುಕ್ಕಿಗಳನ್ನು ಕೊಟ್ಟಿಯಾ? ಇಲ್ಲ ಎಂದಿತು ಕಾಗೆ. ನನ್ನದು ಕಪ್ಪು ಬಣ್ಣ. ಬಲೂನ್ ಬಲೂನ್, ನೀನು ನನಗೆ ಊದ ಚುಕ್ಕಿಗಳನ್ನು ಕೊಟ್ಟಿಯಾ? ಇಲ್ಲ ಎಂದಿತು ಬಲೂನ್. ನನ್ನದು ಕೆಂಪು ಬಣ್ಣ. ಹುಲ್ಲು ಹುಲ್ಲು, ನೀನು ನನಗೆ ಊದ ಚುಕ್ಕಿಗಳನ್ನು ಕೊಟ್ಟಿಯಾ? ಇಲ್ಲ ಎಂದಿತು ಹುಲ್ಲು. ನನ್ನದು ಹಸಿರು ಬಣ್ಣ. ಪಾಪ ಜೋಜೋ, ಯಾರು ನನಗೆ ಊದ ಬಣ್ಣವನ್ನು ಕೊಟ್ಟರು? ಟುಪ್ ಟುಪ್ ಟುಪ್, ಆಹಾ, ಈ ನೇರಳೆ ಮರ.
2: ಈಗ ಮಧುರವಾದ ಚನ್ನಪ್ಪ ಚನ್ನಗೌಡ ಎಂಬ ಜನಪದ ಗೀತೆಯನ್ನು ನನ್ನ ಸ್ನೇಹಿತರು ಹಾಡಲಿದ್ದಾರೆ. ನಾವೆಲ್ಲ ಕೇಳೋಣ.

0: ಚಿಕ್ಕ ಮಾತು ದೊಡ್ಡ ಅರ್ಥ, ಏನಿದು ಹೇಳಿ?
1: ಅದು ಗಾದೆ ಮಾತು.
2: ಹೌದು, ನಾವು ಈಗ ಒಂದು ಗಾದೆ ಮಾತನ್ನು ಹೇಳುತ್ತೇವೆ.
3: ಒಗ್ಗಟ್ಟಿನಲ್ಲಿ ಬಲವಿದೆ. ಅರ್ಥವೇನೆಂದರೆ ಒಟ್ಟಾಗಿದ್ದರೆ ಶಕ್ತಿ ಹೆಚ್ಚು. ಮಕ್ಕಳು ಒಟ್ಟಾಗಿ ಆಟ ಆಡುವಾಗ ಸಂತೋಷವಾಗುತ್ತದೆ. ಒಟ್ಟಾಗಿ ಕೆಲಸ ಮಾಡುವ

0: ಮಾಡುವಾಗ ಬೇಗ ಕೆಲಸ ಮುಗಿಯುತ್ತದೆ.
1: ಇದಕ್ಕೆ ಉದಾಹರಣೆಯಾಗಿ ನಾನೊಂದು ಕಥೆಯನ್ನು ಹೇಳುತ್ತೇನೆ. ಒಂದು ಕಾಡಿನಲ್ಲಿ ಒಬ್ಬ ಬೇಟೆಗಾರನು ಹಕ್ಕಿಗಳನ್ನು ಹಿಡಿಯಲು ಬಲೆಯನ್ನು ಮತ್ತು ಧಾನ್ಯಗಳನ್ನು ಹಾಕಿದನು. ಆಗ ಅಲ್ಲಿಗೆ ಪಾರಿವಾಳಗಳ ಗುಂಪು ಒಂದು ಬಂತು. ಧಾನ್ಯಗಳನ್ನು ನೋಡಿ ತಿನ್ನಲು ಹೋಯಿತು. ಆಗ ಪಾರಿವಾಳಗಳು ಬಲೆಯಲ್ಲಿ ಸಿಕ್ಕಿಬಿದ್ದವು. ಹೆದರಿಕೆಯಿಂದ ತಪ್ಪಿಸಿಕೊಳ್ಳಲು ನೋಡಿದವು. ಆಗ ಒಂದು ಪಾರಿವಾಳ ಎಲ್ಲರಿಗೆ ಹೇಳಿತು, ಹೆದರಬೇಡಿ, ನಾವೇನಾದರೂ ಉಪಾಯ ಮಾಡಿ ಇದರಿಂದ ತಪ್ಪಿಸಿಕೊಳ್ಳಲು ನೋಡೋಣ. ನಾವೆಲ್ಲರೂ ಒಟ್ಟಿಗೆ ಇದ್ದರೆ ಇದರಿಂದ ಪಾರಾಗಬಹುದು. ಎಲ್ಲ ಪಾರಿವಾಳಗಳು ಒಪ್ಪಿದವು. ಸ್ವಲ್ಪ ಸಮಯದ ಬಳಿಕ ಬೇರಿನ ಹಕ್ಕಿಗಳನ್ನು ಹಿಡಿಯಲು ಬಂದಾಗ ಎಲ್ಲ ಪಾರಿವಾಳಗಳು ಒಟ್ಟಿಗೆ ಬಲೆಯೊಂದಿಗೆ ಹಾರಿ ಹೋದವು. ಬೇರಿನ ಅಯ್ಯೋ ನನ್ನ ಬಲೆ ನನ್ನ ಹಕ್ಕಿ ಎಂದು ಕೂಗಿದನು. ಹಕ್ಕಿಗಳನ್ನು ತುಂಬಾ ದೂರ ಹಾರಿ ಹೋಗಿ ಅವರು ಗೆಳೆಯನಾದ ಇಲಿ ಹತ್ತಿರ ಬಂದವು. ಇಲಿಗಳೆಲ್ಲವೂ ಸೇರಿ ಬಲೆಯನ್ನು ಕತ್ತರಿಸಿ ಹಕ್ಕಿಗಳನ್ನು ಬಿಡಿಸಿದವು. ನಂತರ ಎಲ್ಲ ಹಕ್ಕಿಗಳು ಧನ್ಯವಾದ ಹೇಳಿ ಹಾರಿ ಹೋದವು. ಪಾರಿವಾರಗಳು ಒಂಟಿಯಾಗಿ ಏನು ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಒಟ್ಟಾಗಿ ಅವರು ಉಪಾಯ ಮಾಡಿ ಬೇರಿನ ಬಲೆಯಿಂದ ತಪ್ಪಿಸಿಕೊಂಡರು. ಹಾಗೆ ನಾವು ಕೂಡ ಯಾವುದೇ ಕಷ್ಟ ಬಂದಾಗ ಒಟ್ಟಾಗಿ ಎಲ್ಲರೂ ಕೆಲಸ ಮಾಡಿ ಆ ಕಷ್ಟದಿಂದ ಹೊರಬರಲು ಪ್ರಯತ್ನ ಪಡಬೇಕು.
0: ಇದನ್ನ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳುತ್ತವೆ. ಧನ್ಯವಾದ.
2: ನಮ್ಮ ಶಾಲೆಯಲ್ಲಿ ನಾವು ತರಗತಿಯೊಳಗೆ ಮಾತ್ರ ನಾವು ಕಲಿಯುವುದಲ್ಲ, ನಾವು ಹೊರಗೆ ಸಹ ತುಂಬಾ ವಿಷಯಗಳನ್ನು ಕಲಿತೇವೆ. ಈಗ ನನ್ನ ಸ್ನೇಹಿತರಾದ ಆದಿವೀರ್, ಕ್ಷಿತಿಶ ಮತ್ತು ನಾನು ಕಡಲ ತೀರದ ನಡಿಗೆಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ.
3: ಕಡಲ ತೀರದ ನಡಿಗೆ. ಕೆಲವು ದಿನಗಳ ಹಿಂದೆ ನಾವು ಸಮುದ್ರ ತೀರಕ್ಕೆ ಹೋದದ್ದು ನೆನಪಿದೆಯಾ? ನಾವು ಕಲಿತ ಹೊಸ ವಿಷಯಗಳ ಬಗ್ಗೆ ನಾನು ಇನ್ನೂ ಯೋಚಿಸುತ್ತಿದ್ದೇನೆ.
4: ಹೌದು, ಆ ಕಡಲ ತೀರದ ನಡಿಗೆ ತುಂಬಾ ಆಸಕ್ತಿದಾಯಕವಾಗಿತ್ತು. ಸಮುದ್ರ ತೀರವು ಇಷ್ಟು ಜೀವಿಗಳ ಮನೆ ಎಂದು ನನಗೆ ಗೊತ್ತಿರಲಿಲ್ಲ.
2: ನನಗೂ ಹಾಗೆ. ನಾನು ಮೊದಲು ಸಮುದ್ರ ತೀರ ಬರೇ ಆಟ ಆಡಲು ಇರುವ ಜಾಗ ಅಂತ ಅನ್ಕೊಂಡಿದ್ದೆ, ಆದರೆ ಈಗ ಅದು ತುಂಬಾ ಮುಖ್ಯವಾದ ಸ್ಥಳ ಅಂತ ಎಂದು ಗೊತ್ತಾಯ್ತು.
4: ಹೌದು, ಕಲ್ಲುಗಳ ಬಳಿ ಪ್ಲಾಸ್ಟಿಕ್ ಇದ್ದದ್ ನೆನಪಿದೆಯಾ? ನಮ್ಮ ಜೊತೆಗಿದ್ದ ತಜ್ಞ ಮಾರ್ಗದರ್ಶಕರು ಸಮುದ್ರ ತೀರವನ್ನು ಸ್ವಚ್ಛವಾಗಿತ್ತು ಕೊಳ್ಳುವುದು ತುಂಬಾ ಮುಖ್ಯ ಎಂದು ಹೇಳಿದರು.
5: ಹೌದು, ಏಕೆಂದರೆ ಪ್ಲಾಸ್ಟಿಕ್ ಸಮುದ್ರಕ್ಕೆ ಹೋಗಿ ಮೀನು, ಆಮೆ ಮತ್ತು ಹಕ್ಕಿಗಳಿಗೆ ಹಾನಿ ಮಾಡುತ್ತದೆ.
2: ಸಮುದ್ರ ಜೀವಿಗಳು ಪ್ಲಾಸ್ಟಿಕ್ ಅನ್ನು ಆಹಾರ ಎಂದು ತಿಂದು ಬಿಡುವಾಗ ಆಗ ಅವುಗಳಿಗೆ ಹಾನಿಯಾಗುತ್ತದೆ.
4: ನಾವು ಚಿಪ್ಪುಗಳ ಬಗ್ಗೆ ಕೂಡ ಕಲಿತ್ವಿ ಅಲ್ವಾ? ಅವು ಕೇವಲ ಸುಂದರ ವಸ್ತುಗಳಲ್ಲ.
5: ಹೌದು, ಶಂಖದ ಒಳಗಿನ ಜೀವಿ ಸತ್ತ ನಂತರ ಕಾಲಿ ಚಿಪ್ಪು ಏಡಿಯಂತಹ ಪ್ರಾಣಿಗಳಿಗೆ ಮನೆಯಾಗುತ್ತದೆ.
2: ಹರ್ಮೆಟ್ ಏಡಿಗಳು ತಮ್ಮ ಮೃದುವಾದ ದೇಹವನ್ನು ರಕ್ಷಿಸಲು ಕಾಲಿ ಚಿಪ್ಪುಗಳನ್ನು ಬಳಸುತ್ತದೆ. ಪ್ರಕೃತಿ ಎಲ್ಲವನ್ನು ಮರುಬಳಕೆ ಮಾಡುತ್ತದೆ.
4: ಮತ್ತೆ ಸಮುದ್ರ ತೀರ ಸಮುದ್ರ ಆಮೆಗಳಿಗೆ ಎಷ್ಟು ಮುಖ್ಯ ಎಂದು ತಿಳಿದು ನನಗೆ ತುಂಬಾ ಆಶ್ಚರ್ಯವಾಯಿತು.
5: ಹೌದು, ಸಮುದ್ರ ಆಮೆಗಳು ಮರಳಿನಲ್ಲಿ ಮೊಟ್ಟೆ ಇಡಲು ತೀರಕ್ಕೆ ಬರುತ್ತವೆ. ಮರಳಿನಲ್ಲಿ ದೊಡ್ಡ ಗುಂಡಿ ತೋಡಿ ಮೊಟ್ಟೆ ಇಟ್ಟು ಅವುಗಳನ್ನು ಮುಚ್ಚಿಬಿಡುತ್ತವೆ.
2: ಒಂದು ಸಲಕ್ಕೆ 100ಕ್ಕಿಂತ ಜಾಸ್ತಿ ಮೊಟ್ಟೆ ಇಡುತ್ತದೆ. ಸ್ವಲ್ಪ ದಿವಸ ಆದ ಮೇಲೆ ಮೊಟ್ಟೆ ಒಡೆದು ಮರೆಯ ಒಳಗೆ ಬರುತ್ತದೆ. ಮರಿ ಆಮೆಗಳು ಸಮುದ್ರಕ್ಕೆ ಅವುಗಳೇ ಹೋಗುತ್ತದೆ. ಸಮುದ್ರ ತೀರ ಅವುಗಳಿಗೆ ನರ್ಸರಿ ತರ.
4: ಅದಕ್ಕಾಗಿ ನಾವು ಆಮೆಗಳ ಗೂಡುಗಳನ್ನು ಹಾನಿ ಮಾಡಬಾರದು, ರಾತ್ರಿ ಜೋರಾಗಿ ಶಬ್ದ ಮಾಡಬಾರದು.
5: ನಾವು ಆಟ ಆಡಲು ಮರಳಿನಲ್ಲಿ ಗುಂಡಿ ತೋಡುತ್ತೇವಲ್ಲವೇ, ಹೋಗುವ ಮುನ್ನ ಆ ಗುಂಡಿಗಳನ್ನು ಮುಚ್ಚಬೇಕು.
2: ಇಲ್ಲದ್ರೆ ಮರಿ ಆಮೆಗಳು ಆ ಗುಂಡಿಗೆ ಬಿದ್ದು ಸಿಕ್ಕಿ ಹಾಕೊಳ್ಳುತ್ತದೆ.
4: ಈಗ ನನಗೆ ಸರಿಯಾಗಿ ತಿಳಿದಿದೆ, ಸಮುದ್ರ ತೀರವು ಕೇವಲ ಆತದ ಜಾಗವಲ್ಲ, ಅದು ಅನೇಕ ಜೀವಿಗಳ ಮನೆ.
5: ಅದರಿಂದ ಅದನ್ನು ಸ್ವಚ್ಛವಾಗಿಯೂ ಸುರಕ್ಷಿತವಾಗಿಯೂ ಇಡುವುದು ನಮ್ಮ ಹೊಣೆಗಾರಿಕೆ.
2: ಹೌದು, ಸಮುದ್ರ ತೀರವನ್ನು ಸ್ವಚ್ಛವಾಗಿ ಇಡಲು ನಾವೆಲ್ಲರೂ ಕೈ ಜೋಡಿಸೋಣ. ಈಗ ಎಳೆಗಳು ನೂರಾರು ಎಂಬ ಭಾವಗೀತೆಯನ್ನು ನನ್ನ ಸ್ನೇಹಿತರು ಹಾಡಲಿದ್ದಾರೆ, ನಾವೆಲ್ಲ ಕೇಳೋಣ.

ನಮ್ಮ ELC ಶಾಲೆಯ ಮಕ್ಕಳಿಗೆ ಆಕಾಶವಾಣಿಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಕೇಳಿದ ನಿಮಗೆ ಎಲ್ಲರಿಗೂ ಧನ್ಯವಾದಗಳು.

ಇದುವರೆಗೆ ಇಎಲ್ಸಿ ಶಾಲೆ ವಿಜಯ್ ಕಾಪಿಕಾಡ್ ಇಲ್ಲಿನ ಮಾಂಟೆಸರಿ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ?

0: ಈಗ ಕೇಳಿ ಒಂದು ಶಿಶುಗೀತೆ.
1: ಪುಟಾಣಿ,
2: ಏನಮ್ಮ
1: ನೀ ಆನೆ ನೋಡಿದೀಯಲ್ಲ?
2: ನೋಡಿದೀನಿ.
1: ಹೇಗಿರುತ್ತೆ ಹೇಳು ಮತ್ತೆ?
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ. ಕಣ್ಣೆಲ್ಲ ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
1: ನಿಂಗೆ ಇದೆಲ್ಲ ಹ್ಯಾಗ ಗೊತ್ತಾಯ್ತಪ್ಪ?
2: ನಮ್ಮ ಮಿಸ್ಸು ಆನೆ ಹಾಡ್ ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇದೆಲ್ಲ ಬರುತ್ತೆ ಅಮ್ಮ.
1: ಓಹೋ, ಆಹಾ.

ಎಲ್ಲರೂ, ಆನೆ ಬಂತು ಆನೆ ಬಂತು, ಬನ್ನಿ ಎಲ್ಲರೂ, ಬುಟ್ಟಿ ತುಂಬಾ ಕಾಯಿ ಬೆಲ್ಲ

ತರಂಗಾಂತರ ಮೀಡಿಯಂ ವೇವಿನ 225.5 meters 1085 kHz ಹಾಗೂ FM ಬ್ಯಾಂಡ್ನ 100.3 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮೊಂದಿಗೆ

0: ಮೋಹಿನಿ. ಕೇಳುಗರೇ ಗಮನಿಸಿ, ದಿನಾಂಕ 26/5/2026 ಮಂಗಳವಾರದಂದು ಧ್ವನಿ ಮುದ್ರಣಗೊಳ್ಳಲಿರುವ ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಳಿಗ್ಗೆ 11:30 12:40 ತಾವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999, ಇನ್ನೊಂದು ಸಂಖ್ಯೆ 2222261, ಮತ್ತೊಂದು ಸಂಖ್ಯೆ 2223611, STD ಸಂಖ್ಯೆ 0824, ಮೊಬೈಲ್ 8277038000. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೇ ಮಂಗಳವಾರ ಬೆಳಿಗ್ಗೆ 11:30 to 12:40. ಸಮಯ ಸರಿಯಾಗಿ 10:30. ಇದೀಗ ಆರ್ ಗುರುರಾಜುಲು ನಾಯ್ಡು ಅವರಿಂದ ಕಥಾ ಕಾಲಕ್ಷೇಪ ಶ್ರೀಕೃಷ್ಣ ಜರಾಸಂಧ.
1: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಿಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತನಯಾಪಿ ಪೂಜ್ಯ ಸರ್ವಂ ಯತೇವನೇವೇನ ವಧನ್ವಯಾನಾಂ ಆದ್ಯಸ್ಯ ನಗುಣೇರ್ವಗುಳಾಪಿ ಶ್ರೀರಾಮತ್ವದಂಗರಿ ಪ್ರಣಮಾಮಿಗಳಂ ನಮಾಮಿ. ಶ್ರೀಶೈಲೇಶದಯಾದಾತ್ರಂ ವಿಭಕ್ತಿಯಾದಿಗುಣಾನ್ವಂ ಯತೇಂದ್ರಪ್ರವಣಂ ವಂದೇ ರಮ್ಯಜಾಮಾತರ್ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನ ಕರುಣೆಗೆ ಪಾತ್ರರಾದವರು ಎಂತಹ ಕಷ್ಟದಲ್ಲಿದ್ದರೂ ಸಹ ಆ ಪರಮಾತ್ಮ ಅವರನ್ನು ಕಾಪಾಡುತ್ತಾನೆ. ಹೇಗೆ ಎಂದರೆ, ಮಂಜು ಮುಸುಕಿದ್ದರೂ ಸಹ ಸೂರ್ಯೋದಯವಾದ ಕೂಡಲೇ ಆ ಮಂಜು ತನಗೆ ಅರಿವಿಲ್ಲದೆ ಆರಿಗೂ ತಿಳಿಯದೆ ಎಲ್ಲಿ ಮಾಯವಾಗಿ ಹೋಗುತ್ತೋ, ಹಾಗೆ ಸಜ್ಜನರಿಗೆ ಬಂದ ವಿಪತ್ತು ದುರ್ಜನರಿಗೆ ಬಂದ ಸಂಪತ್ತು ಬಹುಕಾಲ ನಿಲ್ಲುವುದಿಲ್ಲ. ಭಗವಂತನು ತನ್ನ ಭಕ್ತರ ಕಷ್ಟವನ್ನ ತನ್ನ ಕಷ್ಟ ಎಂದು ಅರಿತು ಅವರಲ್ಲಿ ತಾನು ಭಾಗಿಯಾಗಿ ಕಾಪಾಡುತ್ತಾನೆ. ಅದರಲ್ಲಿಯೂ ಸಹ ಪಾಂಡವರನ್ನು ತನ್ನ ಪ್ರಾಣಗಳು ಎಂದು ಕಾಪಾಡುತ್ತಿದ್ದಾನೆ ಎಂದಾಗ, ಆ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಪಾಂಡವರು ರಾಜಸೂಯಾಗ ಎಂಬತಕ್ಕಂಥದ್ದನ್ನು ಮಾಡಲು ಕಾರಣೀಭೂತರಾದರು. ಎದುರಾಗಿ ಬರತಕ್ಕಂಥ ದುರಿತ ದೋಷಗಳನ್ನೆಲ್ಲ ನಿವಾರಿಸಲು ಅವನೇ ಹೊಣೆಗಾರನಾಗಿದ್ದಾನೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಃ ಪ್ರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ, ಯಾರು ನನ್ನನ್ನು ಅನವರತ ನೀನೇ ಕಾಪಾಡಬೇಕು ಎಂದು ಮೊರೆ ಇಡುವರೋ ಅವರ ಸಂರಕ್ಷಣಾ ಭಾರ ನನ್ನದಾಗಿರುತ್ತೆ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ ಎಂದಾಗ, ಇಲ್ಲಿ ಮುಖ್ಯವಾಗಿ ಭಕ್ತಿ ಮತ್ತು ನಂಬಿಕೆ. ದೊಡ್ಡವರು ಹೇಳ್ತಾರೆ, ನಂಬು ನಂಬು ಎಲೆ ಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ದಾಸರೊಂದು ಕಡೆ ಹೇಳ್ತಾರೆ, ನಂಬಿದ ಸುಗ್ರೀವನಿಗೆ ರಾಮನಾದ, ನಂಬದ ವಾಲಿಗೆ ಯಮನಾದ. ಯಮಬೇರೆ ಇಹನೆಂದು ಎನಬೇಡ, ಯಮನೇ ಶ್ರೀ ರಾಮಚಂದ್ರ ಸಂದೇಹ ಬೇಡ.

ಯಮ ಅನ್ನುವಾಗ ಮತ್ತೊಂದು ಕಡೆ ಹಿರಿಯರು ಹೇಳ್ತಾರೆ ನಿಯಮ ಎಂದರ್ಥವಾಗುತ್ತೆ. ನಮ್ಮ ಆಯುಷ್ ಪ್ರಮಾಣವು ತೀರಿತು ಎಂದಾಗ ಆ ಕರ್ತವ್ಯದ ಎಚ್ಚರಿಕೆಯನ್ನು ಕೊಟ್ಟು ನಮ್ಮನ್ನು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಫಲವನ್ನು ಕೊಡತಕ್ಕಂಥ ಒಬ್ಬ ಅಧಿಕಾರಿಯಾಗ್ತಾನೆ. ಆದರೆ ಯಮ ಎಂಬತಕ್ಕಂಥ ಶಬ್ದವನ್ನೇ ಹಿಂದು ಮುಂದಾಗಿ ಓದಿದರೆ ಯಮ ಅನ್ನುವ ಶಬ್ದ ಮಾಯಾ ಎಂತಲೂ ಅರ್ಥವಾಗುತ್ತೆ. ಹಾಗಾದರೆ ಯಮನನ್ನೋ ಮಾಯೆಯನ್ನೋ ಗೆಲ್ಲಬೇಕಾದರೆ ಯಾವುದು ಬೇಕು? ಭಕ್ತಿ ಎಂಬುದು ಬೇಕು. ಆ ಭಕ್ತಿ ಎಂಬತಕ್ಕಂಥದ್ದನ್ನು ಹೊಂದಿದ್ದಂಥ ಮಾರ್ಕಂಡೇಯನು ಮೃತ್ಯುವನ್ನು ಜಯಿಸಿದ, ಧ್ರುವನು ಸ್ಥಿರ ಸಾಯುಜ್ಯ ಪದವಿಯನ್ನು ಪಡೆದ, ಪಾಂಡವರು ಅಚ್ಚಳಿಯದ ಅಮರತ್ವವನ್ನು ಲೋಕದಲ್ಲಿ ಅಮರ ಕೀರ್ತಿಯನ್ನು ಪಡೆದರು ಎಂದ ಮೇಲೆ ಆ ಜಗದೊಡೆಯನ ಭಕ್ತಿಗೆ ಒಳಗಾಗಿ ಕೀರ್ತಿಯನ್ನು ಗಳಿಸಿ ಮೆರೆದಂಥ ಪಾಂಡವರ ಚರಿತ್ರೆಯಲ್ಲಿ ರಾಜಸೂಯಾಗದ ಒಂದು ಭಾಗವಾದ ಶ್ರೀಕೃಷ್ಣ ಜರಾಸಂಧ, ಜರಾಸಂಧರಿಗೆ ಮುಕ್ತಿಯನ್ನು ಭೀಮನಿಗೆ ಕೀರ್ತಿಯನ್ನು ಕೊಟ್ಟಿರುವ ಈ ಕಥಾಭಾಗವನ್ನು ಲಾಲಿಸಿ ಆ ದಯಾಮಯನಾದ ಕೃಷ್ಣನ ಕರುಣೆಗೆ ನಾವು ಪಾತ್ರರಾಗೋಣ. ಬೆರವಪುರದೊಳಗೆ ಪಿರಿಯ

ದ್ವಾಪರಾಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀಕೃಷ್ಣನ ಒಲಿಮೆಗೆ ಪಾತ್ರರಾಗಿರ್ತಕ್ಕಂಥ ಪಾಂಡವರು ಧೃತರಾಷ್ಟ್ರನು ದಯಪಾಲಿಸಿದ್ದಂಥ ಕಾಂಡವ ವನವನ್ನ ಸುಟ್ಟು ಆ ವನದಲ್ಲಿಯೇ ಒಂದು ಸುಂದರವಾದ ನಗರಿಯನ್ನು ನಿರ್ಮಾಣ ಮಾಡಿಕೊಂಡರಂತೆ. ಮಯಾ ಎಂಬತಕ್ಕಂಥ ರಾಕ್ಷಸ ಶಿಲ್ಪಿ ಇವರಿಗಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಸುಂದರವಾದ ನಗರಿ ಇಂದ್ರಪ್ರಸ್ಥ ಎಂಬುದಾಗಿ. ಧೃತರಾಷ್ಟ್ರ ಕೇವಲ ಕುರುಡನಲ್ಲ, ಕೇವಲ ಜನ್ಮಾಂಧನಲ್ಲ, ಜ್ಞಾನಿಗಳಾತನಿಗೆ ಹೇಳ್ತಾರೆ ಜನ್ಮಾಂಧನೂ ಜ್ಞಾನಾಂಧನೂ ಆಗಿದ್ದ. ಪಾಂಡವರಿಗೆ ಕಾಂಡವ ವನವನ್ನು ಕೊಡುವಾಗ ಅವನಿಗೆ ಗೊತ್ತಿತ್ತು ಆ ಕಾಂಡವ ವನಕ್ಕೆ ಒಂದು ಶಾಪ ಇದೆ ಎಂದು. ಅದೇನು ಶಾಪ ಎಂದರೆ ಯಾರಲ್ಲಿ ಹೆಜ್ಜೆ ಇಡ್ತಾರೋ ಅವರು ನಾಶವಾಗಿ ಹೋಗ್ತಾರೆ ಎಂದು. ಪಾಂಡವರಲ್ಲಿ ಹೆಜ್ಜೆಯನ್ನಿಟ್ಟು ನಾಶವಾಗಿ ಹೋದರೆ ಸಾಕು ಎಂಬ ಅಭಿಪ್ರಾಯದಲ್ಲಿ ಆ ಕಾಡನ್ನು ಕೊಟ್ಟಿದ್ದರೆ. ಇದನ್ನು ಬಲ್ಲಂಥ ಗೊಲ್ಲ ಎಲ್ಲವನ್ನು ಬಲ್ಲ ಜಗದಡೆಯ ಗೊಲ್ಲ ಕೃಷ್ಣ ತಾನೇನು ಮಾಡಿದ, ಪಾಂಡವರ ಮುಂದಾಗಿ ಬಂದು ತಾನೇ ಹೆಜ್ಜೆಯನ್ನಿಟ್ಟ ಅಲ್ಲಿ. ಕಾರಣ ಲೋಕದಲ್ಲಿ ಯಾವುದು ನಾಶವಾಗುವುದು ಎಂದರೆ ನಾಶವಾಗುವುದು ಯಾವುದಿದೆಯೋ ಅದೇ ನಾಶವಾಗುವುದು, ಅವಿನಾಶವಾಗುವುದು ಎಂದಿಗೂ ನಾಶವೇ ಆಗಲಾರದು. ಜಗದೊಡೆಯನಿಗೆ ನಾಶವೆಂದರ ಅರ್ಥವೇನು? ಪಾದವಿಟ್ಟೊಡನೆ ಆ ಶಾಪವೆಲ್ಲ ಭಸ್ಮೀಭೂತವಾಗಿ ಹೋಯಿತು. ಕಾಡೆಲ್ಲ ಸುಟ್ಟ ಮೇಲೆ ಅಲ್ಲಿ ಸುಂದರವಾದ ನಗರಿಯಾಯಿತು. ಅಲ್ಲಿ ಉಳಿದಂತಹ ತಕ್ಷಕ ಎಂಬ ಸರ್ಪವಲ್ಲದೆ ರಾಕ್ಷಸರ ಶಿಲ್ಪಿ ಮಯಾ ಎಂಬತಕ್ಕಂಥ ಆತನು ಪಾಂಡವರಿಗೆ ತಮ್ಮ ಗುರುತಾಗಿ ಒಂದು ಸುಂದರವಾದ ಮಂದಿರವನ್ನು ಕಟ್ಟಿಕೊಟ್ಟನಂತೆ. ಆ ಸುಂದರವಾದ ಮಂದಿರವನ್ನ ದೇವಾದಿ ದೇವತೆಗಳು ಕಂಡು ಆಶ್ಚರ್ಯ ಪಡುವಂತಹ ಚಿತ್ರ ವಿಚಿತ್ರವಾದ ಕಲಾ ಕೌಶಲ್ಯದಿಂದ ಕೂಡಿದಂತಹ ಸುಂದರವಾದ ಭವನ. ಆ ಭವನದಲ್ಲಿ ಮಹಾನುಭಾವನಾದ ಧರ್ಮರಾಜ ಇದ್ದವನು ಯೋಚನೆ ಮಾಡಿದ, ನಾವೀಗ ಎಲ್ಲರ ಪ್ರೀತಿ ಗೌರವಗಳನ್ನು ಸಂಪಾದನೆ ಮಾಡಬೇಕು, ಮಿಗಿಲಾಗಿ ಲೋಕ ಕಲ್ಯಾಣವಾಗುವಂಥ ಒಂದು ಯಾವುದಾದರೂ ಒಂದು ಮಹತ್ತರ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಆತನ ಮನಸ್ಸಿನಲ್ಲಿ ಹೊಳೆಯಿತಂತೆ, ರಾಜಸೂಯಾಗವನ್ನು ಮಾಡೋಣ ಎಂದು. ಆ ರಾಜಸೂಯಾಗ

ಎನ್ನುವಾಗ ತಮ್ಮಂದರನ್ನೆಲ್ಲ ಸೇರಿಸಿದ್ದಾನೆ. ತಮ್ಮಂದರೆ, ನೀವೆಲ್ಲರೂ ನನಗೆ ಸಹಾಯವನ್ನು ಮಾಡಿ ಸಮಯೋಚಿತವಾದ ಸಲಹೆಯನ್ನು ಕೊಡುವುದಾದರೆ ಮಾಡೋಣ. ಅರ್ಜುನ ಹೇಳಿದ, ಅಣ್ಣ ನೀನು ನಮ್ಮನ್ನು ಕೇಳುವುದೇ, ನೀ ನೆಳೆದ ಗೆರೆಯನ್ನು ದಾಂತುವರು ನಾವಲ್ಲ, ಎದುರಾಗಿ ನಿಂತು ನಿನಗೆ ಎದುರಾಡುವವರು ನಾವಲ್ಲ. ತಮ್ಮಂದಿರು ಎಂದರೆ ಆಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರ ಬಗ್ಗೆ ಹಾಗೆ ಇರುತ್ತಿತ್ತು. ಜ್ಯೇಷ್ಠ ಭಾತೃ ಪಿತೃ ಸಮಾನ, ಹಿರಿಯ ಅಣ್ಣನು ತಂದೆಯ ಸಮಾನ ಎಂದು ಎಲ್ಲರೂ ಹೆದರಿ ಆತನನ್ನ ಕಂಡು ಭಯದಿಂದ ನಡೆಯುತ್ತಿದ್ದರು. ಈಗ ಇದು 20ನೇ ಶತಮಾನ. ಈಗ ಯಾರಿಗೆ ಯಾರೂ ಹೆದರಲ್ಲ. ನೋಡೋ, ನಿಮ್ಮ ಅಣ್ಣ ಬರ್ತಾ ಇದ್ದಾನೆ ಅಂದ್ರೆ ಬೆಂಕಿ ಪಟ್ಟಣ ಇದ್ರೆ ಕೊಡೋ ಅನ್ನೋ ಕಾಲಕ್ಕೆ ಬಂದಿದ್ದೇವೆ ನಾವು. ಹಿರಿಯರನ್ನು ಕಂಡು ಹೆದರುವ ಕಾಲ ಎಲ್ಲಿ ಬರಬೇಕು? ಅರ್ಜುನ ಹೇಳ್ತಾನೆ, ಅಣ್ಣ ಯಾಗವನ್ನು ನೀನು ಮಾಡುವುದಾದ್ರೆ ಲೋಕ ಕಲ್ಯಾಣಕ್ಕಾಗಿ ಎಂದ ಮೇಲೆ ನಮಗದು ಬಹಳ ಸಂತೋಷ ಆಗಬಹುದಣ್ಣ. ಆಗ ಧರ್ಮರಾಜ ಹೇಳಿದ, ಅಪ್ಪ ಇನ್ನೊಂದು ವಿಚಾರ ಇದೆ ಕಣಪ್ಪ. ಏನದು ಅಂದರೆ, ಸರ್ವದಾ ನಮ್ಮನ್ನು ಸಲಹುವಂತ ಜಗದೊಡೆಯನಾಗಿರುವ ಕೃಷ್ಣ ಬಂದು ಸಲಹೆಯನ್ನು ಕೊಟ್ಟ ಹೊರತು ನಾವು ಮಾಡುವಂತೆಯೇ ಇಲ್ಲ. ಆದ್ದರಿಂದ ನಾನು ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತೇನೆ, ಆ ಸರಸಿಜಾಕ್ಷ ಬಂದು ನಮ್ಮನ್ನು ಕಾಪಾಡುವ ಭಾರವನ್ನ ಹೊತ್ತು ನಿಂತದ್ದೇ ಆದರೆ ಆಗಬಹುದು. ಆತನನ್ನೇ ಪ್ರಾರ್ಥನೆ ಮಾಡುತ್ತಿದ್ದಾನೆ ಸರಸಿಜಾ.

ಹೇ ಕೃಷ್ಣ ವಾಸುದೇವ ಮುಕುಂದ ಅಚ್ಯುತ, ಕಾಪಾಡು ಕೃಷ್ಣ ಎಂಬುದಾಗಿ ಸರ್ವದಾ ಕೃಷ್ಣ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯಿತ. ಕೃಷ್ಣನಿಗೆ ಹೇಳಿ ಕಳುಹಿಸಿದರೆ ಜಗದೊಡೆಯನಾಗಿರುವ ಕೃಷ್ಣನು ಧರ್ಮರಾಜನ ಅಭಿಮತದಂತೆಯೇ ಬಂದನಂತೆ. ಧರ್ಮರಾಜ ಕರಗಳನ್ನು ಜೋಡಿಸಿ ಕೃಷ್ಣನಿಗೆ ಸ್ವಾಗತವನ್ನು ಬಯಸಿದ. ಧರ್ಮ, ಏನು ವಿಚಾರ? ಏನಿಲ್ಲ ಒಡೆಯ, ರಾಜಸೂಯವನ್ನು ಮಾಡಬೇಕು ಎಂಬತಕ್ಕಂಥ ಅಭಿಪ್ರಾಯ. ಈ ಯಾಗವನ್ನು ಮಾಡುವುದಾದರೆ ನಿನ್ನ ಸಲಹೆ ಇಲ್ಲದೆ, ಹಿರಿಯರ ಸಹಾಯವಿಲ್ಲದೆ ನಾನು ಮಾಡಲಾರೆ. ಆಗ ಕೃಷ್ಣ ಹೇಳಿದ, ಧರ್ಮ, ಈ ಯಾಗವೆಂದರೆ ಅಷ್ಟೊಂದು ಸುಲಭವಾಗಿ ಮಾಡುವುದಲ್ಲ ಕಣಪ್ಪ. ಪೃಥ್ವಿಯಲ್ಲಿರಬಹುದಾದ ಅನಿತ ಅರಸರುಗಳನ್ನು ಗೆದ್ದು ಅವರೆಲ್ಲರನ್ನು ಕರೆಸಿ ಕಪ್ಪ ಕಾಡಿಕೆಗಳನ್ನು ಪಡೆದು ಒಪ್ಪುವಂತೆ, ಜಗದೀಶನು ಮೆಚ್ಚುವಂತೆ, ವಿಪ್ರಸಾದು ಶರಣರಿಗೆ ಆನಂದವಾಗುವಂತೆ, ತಪ್ಪದೆ ಇಲ್ಲ ಎನ್ನದೆ ಅನಿತರಿಗೆ ದಾನ ಧರ್ಮಗಳನ್ನು ಈಯುತ್ತೆ, ಶ್ರೀಹರಿ ಚಿತ್ತಕ್ಕೆ

ಮತ್ತೆ ನಡೆಯುತ್ತಲೀ ಯಾಗವನ್ನು ಸಾಂಗವಾಗಿ ಮಾಡಬೇಕು. ಇದು ನಿನ್ನ ಕರ್ತವ್ಯ, ಇದನ್ನು ಮಾಡಬಲ್ಲೆಯ. ಧರ್ಮರಾಜ ಕೈಗಳನ್ನು ಜೋಡಿಸಿ ಹೇಳ್ತಾನೆ, ಒಡೆಯ ಇದು ನಿನ್ನ ನೆರವಿದ್ದರೆ ಆಗಬಹುದಲ್ಲದೆ, ನಾನು ಮಾಡುವಂತಹವನಲ್ಲ. ಕೃಷ್ಣ ಹೇಳಿದ, ಅಯ್ಯ ಹಾಗಲ್ಲ, ಈ ರಾಜಾಧಿರಾಜರನ್ನೆಲ್ಲ ಗೆಲ್ಲುವಾಗ ಯುದ್ಧ ಮಾಡಬೇಕಾದ ಸಂದರ್ಭ ಬರುತ್ತೆ. ಆಗ ನಮ್ಮ ಕಡೆಯಲ್ಲದೆಷ್ಟು ಜನವೋ, ಅವರ ಕಡೆಯಲ್ಲೆಷ್ಟು ಜನ ಪ್ರಾಣವನ್ನು ಬಿಡುತ್ತಾರೋ, ಈ ಸಾವು ನೋವುಗಳ ಜೊತೆಯಲ್ಲೇ ಹೋಗುವುದಲ್ಲ ಈ ಯಾಗ ಎಂದು ಯೋಚನೆ ಮಾಡ್ತಾ ಇದ್ದೇನೆ. ಧರ್ಮರಾಜ ಎದ್ದ. ಆತ ಅಜಾತ ಶತ್ರು, ಶತ್ರುಗಳೇ ಇಲ್ಲದವರು. ಮತ್ತೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಎಂದರೆ ಆ ಕಾರ್ಯವನ್ನು ಮಾಡುವನೇ ಅಲ್ಲ ಧರ್ಮರಾಜ. ಕೂಡಲೇ ಎದ್ದ ಕೃಷ್ಣ, ಏನಂದೆ? ಈ ಯಾಗ ಮಾಡುವುದಾದರೆ ಇದರಿಂದ ಅನೇಕ ಜನರಿಗೆ ನೋವಾಗುವ ಸಂಭವವಿದೆಯೇ? ಬೇಡ ಕೃಷ್ಣ ಬೇಡ. ಹಾಗೊಂದು ವೇಳೆ ಇನ್ನೊಬ್ಬರಿಗೆ ತೊಂದರೆಯನ್ನು ನೋವನ್ನು ಕೊಡ್ತು ಮಾಡತಕ್ಕಂತಹ ಯಾಗ ನಾನು ಮಾಡುವುದೇ ಬೇಡ. ಕೃಷ್ಣ ನಕ್ಕ. ಇದೇನ್ ಧರ್ಮರಾಜ ಹೀಗಂದೆ? ಮತ್ತಿನ್ನೇನು ಕೃಷ್ಣ, ಇನ್ನೊಬ್ಬರಿಗೆ ನೋವು ಅಥವಾ ಸಾವು ಆಗುವುದಾದರೆ ನಾನು ಅವರನ್ನ ಸಾವು ನೋವುಗಳಿಗೆ ಒಳಪಡಿಸಿ ಅದರಿಂದ ಬರಬಹುದಾದ ಹಣದಿಂದ ಯಾಗವನ್ನು ಮಾಡಿದ್ದೇ ಆದರೆ ಆ ಪುಣ್ಯ ಎಂಬುದು ಪ್ರಾಪ್ತವಾಗುವುದಾದರೂ ಸಾಧ್ಯವೇ ಕೃಷ್ಣ? ಕೃಷ್ಣ ಹೇಳಿದ, ಹಾಗಲ್ಲ ಹಾಗಲ್ಲ, ನೀನು ಮಾಡುವ ಯಾಗಕ್ಕೆ ಎದುರಾಗಿ ನಿಲ್ಲುವುದಾದರೆ ಅದು ಪುಣ್ಯ ಕಾರ್ಯಕ್ಕೆ ಅಡ್ಡ ಬಂದಂತಹ ದೋಷಕ್ಕೆ ಗುರಿಯಾಗ್ತಾರೆ. ಅಷ್ಟೇ ಅಲ್ಲ ಧರ್ಮಜ, ಕೇಳು ನನ್ನ ಮಾತನ್ನ.

ಅಯ್ಯಾ, ಬಳ್ಳಿಯಿಂದ ಪುಷ್ಪವನ್ನು ಕೀಳದೆ, ಬಳ್ಳಿಯ ಮಲ್ಲಿಗೆಯ ಕೀಳದೆ ಮಹನೀಯರು ಪರಮಾತ್ಮನಿಗೆ ಅರ್ಪಿಸಲಾಗರು. ನೇಗಿಲನ್ನು ಹೊತ್ತ ರೈತ ನೆಲವನ್ನು ತಾ ಉಳದೆ ಜಗತ್ತಿಗೆ ಉಣವನ್ನು ಕೊಡಲಾರ. ಧರ್ಮಕ್ಕೆ ಎದುರಾಗಿ ಬರುವ ಪ್ರಮತ್ಥರಾದ ಮಧಾಂಧರ ಸಂಹಾರವಾಗದೆ ಧರ್ಮವು ನೆಲಗೊಳ್ಳುವುದಿಲ್ಲ. ಅಧರ್ಮಿಗಳ ನಾಶವಾಗಬೇಕು, ಧರ್ಮ ನೆಲಗೊಳ್ಳಬೇಕು. ನೀನು ಮಾಡುವ ಈ ಯಾಗ ಯಜ್ಞ ವ್ರತ ನೇಮಾದಿಗಳಿಗೆ ಅಡ್ಡ ಬರತಕ್ಕಂಥ ಅವರು ಧರ್ಮಿಷ್ಠರು ಎಂದು ಹೇಗೆ ಹೇಳುವೆ? ಆದ್ದರಿಂದ ನೀನೀ ಕಾರ್ಯವನ್ನು ಮಾಡು, ಸಮರ್ಥನಾಗು, ಸಿದ್ಧನಾಗು. ಹಾಗಂದೊಡನೆ ಭೀಮ ಎದ್ದ. ಅಣ್ಣ, ಮಾಧವನೇ ನಮಗೆ ಈ ಅನುಮತಿಯನ್ನು ಕೊಟ್ಟ ಮೇಲೆ ಇನ್ಯಾವುದಕ್ಕಾಗಿ ನಿನಗೆ ಯೋಚನೆ? ಸಿದ್ಧನಾಗು. ಹಾಗಾದರೆ ಮುಂದೇನು ಮಾಡಬೇಕು ಕೃಷ್ಣ? ಕೃಷ್ಣ ಹೇಳಿದ, ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಮಗಧ ದೇಶಾಧಿಪತಿಯಾಗಿರುವ ಜರಾಸಂಧ ಎಂಬಾತ ತನ್ನ ಬಲ ಪರಾಕ್ರಮದಿಂದ ಈಗಾಗಲೇ ಸಾವಿರಾರು ಮಂದಿ ರಾಜರನ್ನು ಸೆರೆ ಹಿಡಿದು ಬಿಟ್ಟಿದ್ದಾನೆ. ಧರ್ಮನಂದನ, ನೀನು ನಿನ್ನ ತಮ್ಮಂದಿರಾಗಿರ್ತಕ್ಕಂಥ ಭೀಮಾರ್ಜುನನನ್ನು ನನ್ನ ಸಂಗಡ ಕಳುಹಿಸಿಕೊಟ್ಟಿದ್ದೇ ಆದರೆ ನಾನು ಹೋಗಿ ಅವನ ಸಂಹಾರವನ್ನು ಮಾಡಿ ಆ ಸೆರೆಯಲ್ಲಿರುವ ಅರಸರನ್ನೆಲ್ಲ ಬಿಡಿಸಿ ತಂದು ನಿನ್ನ ನೆರವಿಗೆ ಒದಗಿಸಿಕೊಟ್ಟರೆ ಒಂದೇ ಸಲದಲ್ಲಿ ಸಾವಿರಾರು ಮಂದಿ ನಿನಗೆ ನೆರವಾದಂತಾಯಿತು, ಯಾಗವನ್ನು ಪ್ರಾರಂಭ ಮಾಡಬಹುದು. ಧರ್ಮರಾಜ ಆಲೋಚನೆ ಮಾಡಿದ. ಒಡೆಯ, ಏನು ಮಾಡಬೇಕು ಎಂದು ನಿನ್ನ ಸಂಕಲ್ಪವಿದೆಯೋ ಅದಕ್ಕೆ ನಾನು ಎದುರಾಗಿ ನಿಲ್ಲಲು ಸಾಧ್ಯವೇ? ಹೇಗೆ ಬೇಕೋ ಹಾಗೆ ಮಾಡು. ಇದೋ ಭೀಮಾರ್ಜುನನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಅವರಿಬ್ಬರ ಕೈಯನ್ನು ಹಿಡಿದು ತಂದು ಕೃಷ್ಣನ ಕೈಗೆ ಒಪ್ಪಿಸಿ ತಂದೇನೆ.

ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ನೀನೇ ತಂದೆ ಗೋವಿಂದ. ಇದೋ ನಿನಗೆ ಒಪ್ಪಿಸಿದ್ದೇನಪ್ಪ. ಕೃಷ್ಣ ಅಂತರಂಗದಲ್ಲಿ ನಗುತ್ತಿದ್ದಾನೆ. ಮಮ ಪ್ರಾಣಾಹಿ ಪಾಂಡವಾಹ ಎಂದು ನನ್ನ ಪ್ರಾಣಗಳೇ ಪಾಂಡವರು ಎಂದು ಸಂಕಲ್ಪ ಮಾಡಿರುವುದು ಸತ್ಯವೇ ಆಗಿರುವಾಗ ನೀನೇ ಇವರಿಗೆಲ್ಲ ಅಂತ ಧರ್ಮರಾಜ ಮೇಲು ಬೇರೆ ಹೇಳ್ತಾನಲ್ಲ. ಆಹಾ, ಎಷ್ಟು ಅಭಿಮಾನ ತಮ್ಮಂದಿರ ಮೇಲೆ, ಎಷ್ಟು ಅಭಿಮಾನ, ಬಹಳ ಸಂತೋಷ. ಧರ್ಮನಂದನ ಹೋಗಿ ಬರಲೇ, ಒಡೆಯ ಹೋಗಿ ಬಾ, ಹೋಗಿ ಬಾ ಎನ್ನುವಾಗ ಮಹಾನುಭಾವನಾಗಿರುವ ಕೃಷ್ಣ ಭೀಮಾರ್ಜುನರ ಸಂಗಡ ಸ್ನಾತಕ ಬ್ರಾಹ್ಮಣ ವೇಷಧಾರಿಯಾಗಿ ಹೊರಟಿದ್ದಾನಂತೆ ಮಗಧ ದೇಶದ ಕಡೆಗೆ.

ಜಗದೊಡೆಯನಾದ ಕೃಷ್ಣ ಹೊರಟನಂತೆ ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಭೀಮ ಅರ್ಜುನರನ್ನು ಕರೆದುಕೊಂಡಿದ್ದೆ. ಪ್ರಯಾಣವನ್ನು ಮಾಡುತ್ತಾ ಬರ್ತಿದ್ದಾನೆ.

ಕುರುಜಾಂಗಾಲ ದೇಶ, ಪದ್ಮಕ ಸರಸ್ಸು, ಕಾಲಕೂಟ ಪರ್ವತ, ಶೋಣಾ ನದಿ ಇತ್ಯಾದಿಗಳನ್ನೆಲ್ಲ ದಾಟಿ ಮಗದ ರಾಜಧಾನಿಯಾದಂತಹ ಗಿರಿವಜ್ರನಗರ. ಗಿರಿವಜ್ರನಗರಕ್ಕೆ ಪ್ರವೇಶ ಮಾಡುವ ಮೊದಲು ಭೀಮನಿಗೆ ಹೇಳಿದನಂತೆ, ಸ್ವಲ್ಪ ತಾಳಪ್ಪ, ನಾವು ಈ ನಗರವನ್ನು ಪ್ರವೇಶ ಮಾಡುವ ಮೊದಲು ಮಿತ್ರರ ಮನೆಯನ್ನ ಎದುರು ಬಾಗಿಲಿಂದಲೂ, ಶತ್ರುವಿನ ಮನೆಯನ್ನ ಹಿಂಬಾಗಲಿಂದಲೂ ಪ್ರವೇಶ ಮಾಡಬೇಕಾಗಿದೆ. ಆದ್ದರಿಂದ ನಾವೀಗ ಹೊರಟಿರುವುದೇ ಇವನ ಸಂಹಾರಕ್ಕೆ. ಇದ ನೋಡು, ಈ ಚೈತ್ಯ ಪರ್ವತ ಭೀಮ, ಸುತ್ತಾಡಿ ಹಿಂಬದಿಯಿಂದ ಈ ಪರ್ವತದ ಮೇಲೆ ಬಾ. ಅಲ್ಲೊಂದು ಮೂರು ಭೇರಿಗಳಿವೆ, ಆ ಮೂರು ಭೇರಿಗಳನ್ನು ಹೊಡೆದಾಕ್ಬಿಡು. ಭೀಮ ಕೇಳಿದ, ಇದ್ಯಾ ಕೃಷ್ಣ ಅದನ್ನು ಹೊಡೆದಾಕೋದು? ಭೀಮ, ಅದು ಇವನಿಗೆ ದೈವದತ್ತವಾಗಿ ಬಂದಿದೆ. ಆ ಮೂರು ಭೇರಿಗಳು, ಯಾರು ಇವನಿಗೆ ಸಹಾಯವನ್ನು ಒಳ್ಳೆಯದನ್ನು ಕೋರಿ ಪ್ರವೇಶ ಮಾಡ್ತಾರೋ ಆಗ ಅದು ಸದ್ದಿಲ್ಲದೆ ಸುಮ್ಮನಿರುತ್ತೆ. ಯಾರು ಜರಾಸಂದರಿಗೆ ಶತ್ರುಗಳೋ, ಅವನಿಗೆ ಕೆಡಕನ್ನು ಮಾಡುವ ಅಭಿಪ್ರಾಯ ಉಳ್ಳವರು ಈ ನಗರವನ್ನು ಪ್ರವೇಶ ಮಾಡಿದಾಗ ಆ ಬೇರಿಗಳು ತಮಗೆ ತಾವೇ ಢಮಡಮಡಮಡಮಡಮಲು ಸದ್ದು ಮಾಡುತ್ತೆ. ಸದ್ದು ಮಾಡಿದ ಕೂಡಲೇ ಅವನೆಚ್ಚರನಾಗ್ತಾನೆ. ಅವನೆಚ್ಚರನಾದನೆಂದರೆ ಸಕಲ ಸೈನ್ಯ ಸಹಿತನಾಗಿಸಿದ್ದ

ಆಗ್ತಾನೆ. ಅವನು ಸೈನ್ಯ ಸಹಿತನಾಗಿ ಯುದ್ಧಕ್ಕೆ ನಿಂತರೆ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಾವು ಉಪಾಯವಾಗಿ ಅವನೊಬ್ಬನನ್ನೇ ಯುದ್ಧಕ್ಕೆ ಕರೆದು ನಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಲೋಕದಲ್ಲಿ ಅಪಾಯ ಸಂಭವಿಸಿದಾಗ ಉಪಾಯದಿಂದ ಕಾರ್ಯ ಸಾಧನೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ಹತ್ತಿ ಬಾ, ಭೀಮ ಕೃಷ್ಣ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಆ ಗಿರಿವಜ್ರ ನಗರದಲ್ಲಿ ಸುತ್ತು ಬಳಸಿರಬಹುದಾದ ಚೈತ್ಯ ಪರ್ವತದ ಮೇಲೆ ಬಂದ. ಆ ಮೂರು ಬೇರೆಗಳು ಕಾಣಿಸಿದವಂತೆ ಢಮುರಗವನ್ನು ಹಿಡ್ಕೊಂಡು ಢಮ ಢಮ ಢಮ ಢಮ ಢಮ ಕೆಳಗಿಳಿದು ಬಂದು, ಕೃಷ್ಣ ಆಯಿತು, ಹಾಗಾದ್ರೆ ನಡೀರಿ ಹೋಗೋಣ. ಬರುತ್ತಾ ಬರುತ್ತಾ ಅಲ್ಲೇ ಮಾರುತ್ತಿರಬಹುದಾದ ಪುಷ್ಪಗಳನ್ನು ತೆಗೆದು ಕೊರಳಿಗೆ ಹಾಕ್ಕೊಂಡು ಗಂಧವನ್ನೆಲ್ಲ ಬಳಕೊಂಡು ಊರು ಪ್ರವೇಶ ಮಾಡಿದನಂತೆ. ಪ್ರವೇಶ ಮಾಡುವಾಗ ಅಂದಿನ ದಿನದ ರಾತ್ರಿ ಮಹಾನುಭಾವನಾದ ಜರಾಸಂಧ ಮಲಗಿರುವಾಗ ದುಸ್ವಪ್ನಗಳಾಗಿದೆ.

ಅಂದಿನ ದಿನದ ರಾತ್ರಿ ಮಲಗಿರಬಹುದಾಗಿರತಕ್ಕಂಥ ಜನಗಸಂದನಿಗೆ ದುಸ್ವಪ್ನವಾಗುತ್ತಿದೆಯಂತೆ. ಆ ದುಸ್ವಪ್ನದಲ್ಲಿ ಕೆಂಪು ಪುಷ್ಪಗಳನ್ನು ಧರಿಸಿ ಕೆಂಪು ವಸ್ತ್ರವನ್ನು ತಾನು ಧರಿಸಿಕೊಂಡು ದಕ್ಷಿಣಾಭಿಮುಖನಾಗಿ ಪ್ರಯಾಣ ಮಾಡಿದಂತೆಯೂ ಕೋಟ ಕೊತ್ತಲೆಗಳು ಅದರಿ ಉದರಿದಂತೆಯೂ ಸ್ವಪ್ನವನ್ನು ಕಂಡು ಬೆದರಿ ಜಾರಿ ಮಂಚದಿಂದ ಕೆಳಕ್ಕೆ ಢಮ್ಮನೆ ಕೂಡಲೇ ಎಚ್ಚೆತ್ತು ಪುರೋಹಿತರನ್ನು ಬರಮಾಡಿಸಿದ. ಗುರುಗಳೇ, ನಾನು ಇಂದಿನ ದಿನದ ರಾತ್ರಿ ಕಂಡ ದುಸ್ವಪ್ನದ ಅರ್ಥವೇನಿರಬಹುದು? ಕೋಟ ಕೊತ್ತಲೆಗಳೆಲ್ಲ ಅದರ ಉದರಿದಂತೆ ಕಂಡೆ ಕೆಂಪು ಪುಷ್ಪಗಳನ್ನು ಧರಿಸಿದಂತಹ ಪುಷ್ಪಹಾರ ಸಹಿತನಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡದಂತೆ ಮನಭಾಸದ ಸ್ವಪ್ನವನ್ನು ಕಂಡೆ. ಗುರುಗಳೇ, ಇದೇನು? ಗುರುಗಳೆಂದರು, ಮಹಾರಾಜ, ಇದಂತೂ ದುಸ್ವಪ್ನವೇನೋ ಸರಿಯೇ. ಇದು ದುಸ್ವಪ್ನವಾಗಿದ್ದರೂ ಸಹ ಇದಕ್ಕೆ ತಕ್ಕ ಶಾಂತಿಯನ್ನು ಮಾಡೋಣ. ಆಗಬಹುದಾದ ಕಾರ್ಯಕ್ಕೆ ಯಾರೂ ಎದುರಾಗಲು ಸಾಧ್ಯವಿಲ್ಲ. ಆದರೂ ದೈವೀಕ ಪ್ರಯತ್ನದ ಕಡೆಗೆ ನಮ್ಮ ಗಮನ ಹೊಂದಿರಬೇಕು. ಶಾಂತಿಯನ್ನು ಮಾಡೋಣ, ಶಾಂತಿಯನ್ನು ಮಾಡೋಣ ಎಂದಾಗ ಜರಾಸಂಧ ಹೇಳಿದ. ಅದಕ್ಕೆ ತಕ್ಕ ರೀತಿಯಲ್ಲಿ ಶಾಂತಿಯನ್ನು ಮಾಡಿ ಮುಂದಾಗಬಹುದಾದದ್ದೇನಿದೆಯೋ ನೋಡೋಣ. ಭೀಮ, ಅರ್ಜುನ, ಕೃಷ್ಣ ವೇಷಧಾರಿಗಳಾಗಿ ಹೊರಟಾಗ ಭೀಮ ಕೇಳಿದ, ಕೃಷ್ಣ, ನಾವು ವೇಷಧಾರಿಗಳಾಗಿ ಬಂದಿದ್ದೇವೆ, ಆದರೆ ನೀನು ಮನಸ್ಸನ್ನು ಮಾಡಿದ್ರೆ ಈ ಜರಾಸಂಧನನ್ನು ಸಂಹಾರ ಮಾಡೋದು ಎಷ್ಟು ದೊಡ್ಡ ಕಾರ್ಯವೂ ನಿನಗಲ್ಲ, ನಮ್ಮನ್ನೇಕೆ ಕರೆತಂದೆ? ಕೃಷ್ಣ ನಗಿತ ಹೇಳುತ್ತಾನೆ, ಅಯ್ಯ, ಯಾವ ಯಾವ ಕಾಲದಲ್ಲಿ ಯಾರ್ಯಾರಿಂದ ಏನೇನು ಕಾರ್ಯಗಳಾಗಬೇಕು ಎಂದು ಸಂಕಲ್ಪವಿದೆಯೋ ಅದು ಹಾಗಾದರೇನೇ ಚಂದವಲ್ಲದೆ. ನಾನು ಮುಂದರೆದು ನಾನೇ ಎಂಬುದಾಗಿ ಜಗತ್ತಲ್ಲಿ ತೋರಿಸಲು ಅದು ಸರಿ ಹೋಗಲಾರದು. ಜರಾಸಂಧ ನೋಡುವವರ ಕಣ್ಣಿಗೆ ಬಹಳ ಒಳ್ಳೆಯವನೇ ನಿಜ. ಈ ಗಿರಿವಜ್ರ ನಗರದಲ್ಲಿ ವಾಸ ಮಾಡುವ ಪ್ರಜೆಗಳಿಗೆ ಅವನು ಪರಿಪೂರ್ಣ ರಾಜ, ಪ್ರಜಾಹಿತ ಚಿಂತಕನಾದ ಅರಸ. ಆದರೆ ನಾನು ಮಾತ್ರ ಅವನಿಗೆ ಶತ್ರುವಾಗಿದ್ದೇನೆ. ಕಾರಣವೇನು ಕೃಷ್ಣ? ಕಾರಣ ಇಷ್ಟೇ, ಅವನ ಅಳಿಯನಾಗಿರ್ತಕ್ಕಂಥ ಕಂಸನನ್ನು ನಾನು ಸಂಹಾರ ಮಾಡಿದೆ. ಇವನಿಗಿಬ್ರು ಹೆಣ್ಣು ಮಕ್ಕಳು, ಅಸ್ಥಿಪ್ರಾಪ್ತಿ ಎಂಬುದಾಗಿ. ಆ ಇಬ್ರು ಹೆಣ್ಣು ಮಕ್ಕಳು ಕೂಡ ವಿಧವೆಯರಾದರಲ್ಲ, ಆ ಸಿಟ್ಟಿನಿಂದ ನನ್ನ ಮೇಲೆ ದ್ವೇಷವನ್ನು ಕಾರುತ್ತಾ ಅನೇಕ ವೇಳೆ ನನ್ನನ್ನ ಯುದ್ಧ ಮಾಡಿ ಸೋಲಿಸಬೇಕೆಂದು ಬಂದ. ಇವನಿಗೆ ಲಭ್ಯವಾಗಿರಬಹುದಾಗಿರ್ತಕ್ಕಂಥ ವರವನ್ನು, ಇವನ ಪ್ರಭಾವವನ್ನು ಅರಿತವನಾದ್ದರಿಂದ ನಾನು

ಸಮುದ್ರನಿಗಾಗಿ ತಲೆ ತಪ್ಪಿಸಿಕೊಂಡು ಬಹುಕಾಲ ಸಂಚಾರ ಮಾಡಿ ನಗರಿಯನ್ನೇ ಸಮುದ್ರದ ಮಧ್ಯದಲ್ಲಿರುವ ದ್ವಾರಾವತಿ ಎಂಬತಕ್ಕಂತ ಹೆಸರಿನಲ್ಲಿದ್ದೇನೆ. ಭೀಮಾ, ಅವನ ಕಾಲ ಕಳೆಯಿತ ಬಂತು. ತುಂಬಿದೆ ಜರಾಸಂಧ ಎಂಬ ಕೊಡದ ತುಂಬ ಪಾಪವೆಂಬ ಜಲ, ಅದಿನ್ನು ಹೊಡೆದು ಬಯಲಾಗುವ ಕಾಲ ಇನ್ನು ಬಹುವಿಲ್ಲ. ಅದು ಬೆಳಗಾಗುತ್ತಿದೆ. ಈ ಸೂರ್ಯೋದಯದ ರನ್ನ ಕಿರಣಗಳೊಡನೆಯೇ ಲೋಕದಲ್ಲಿ ಸತ್ಯ ಎಂಬುದು ಬೆಳಗಬೇಕಾಗಿದೆ. ಭೀಮ ಎಂಬಾತನಿಂದ ಲೋಕಖ್ಯಾತಿಯು ಬೆಳಗಬೇಕಾಗಿದೆ. ಈ ಜರಾಸಂಧನೆಂಬತಕ್ಕಂಥ ರಾಕ್ಷಸಿ ಕೃತ್ಯ ಮನೋಭಾವವುಳ್ಳ ದುಷ್ಟನಿಂದ ಸೆರೆಗಾಗಿರ್ತಕ್ಕಂಥ ಅನೇಕ ಜನರು ಬಂಧ ಮುಕ್ತರಾಗಬೇಕಾಗಿದೆ ನಡೆ ಎಂಬುದಾಗಿ ಹೇಳಿ ಆ ಬೆಳಗಾಗುತ್ತಿರುವುದರೊಳಗಾಗಿ ಅರಮನೆ ಕಡೆಗೆ ಮಹಾನುಭಾವರಾದಂಥ ಕೃಷ್ಣ, ಭೀಮ, ಅರ್ಜುನಾದಿಗಳು ಸಹ ದಯಮಾಡಿಸುತ್ತಿದ್ದ. ಜಗದೊಡೆಯನಾದ ಕೃಷ್ಣ ತನ್ನ ಅನುಯಾಯಿಗಳನ್ನು ಕರೆದುಕೊಂಡು ನಗರಿಯನ್ನು ಪ್ರವೇಶ ಮಾಡುವಾಗ ಮಗಧ ದೇಶಾಧಿಪತಿಯಾದ ಜರಾಸಂಧ ಶಾಂತಿ ಕಾರ್ಯದಲ್ಲಿ ಕುಳಿತಿದ್ದಾರೆ. ವಿಪ್ರಸಾದ ಶರಣರಿಗೆ ದಾನ ಧರ್ಮಗಳನ್ನು ಕೊಡುತ್ತಿದ್ದಾರಂತೆ.

ಆ ಬೆಳಗಾಗುತ್ತಿರುವುದರೊಳಗಾಗಿ ಅರಮನೆ ಕಡೆಗೆ ಮಹಾನುಭಾವರಾದಂತಹ ಕೃಷ್ಣ, ಭೀಮ, ಅರ್ಜುನಾದಿಗಳು ಸಹ ದಯಮಾಡಿಸುತ್ತಿದ್ದ. ಜಗದೊಡೆಯನಾದ ಕೃಷ್ಣ ತನ್ನ ಅನುಯಾಯಿಗಳನ್ನು ಕರೆದುಕೊಂಡು ನಗರಿಯನ್ನು ಪ್ರವೇಶ ಮಾಡುವಾಗ ಮಗಧ ದೇಶಾಧಿಪತಿಯಾದ ಜರಾಸಂಧ ಶಾಂತಿ ಕಾರ್ಯದಲ್ಲಿ ಕುಳಿತಿದ್ದಾರೆ. ವಿಪ್ರಸಾದ ಶರಣರಿಗೆ ದಾನ ಧರ್ಮಗಳನ್ನು ಕೊಡುತ್ತಿದ್ದಾರಂತೆ. ಬರುತ್ತಿರಬಹುದಾಗಿರ್ತಕ್ಕಂಥ ಈ ಸ್ನಾತಕ ಬ್ರಾಹ್ಮಣ ವೇಷಧಾರಿಗಳಾಗಿರುವ ಕೃಷ್ಣಾರ್ಜುನರ ಭೀಮರನ್ನು ಕಂಡು ಎದ್ದು ಕೈಗಳನ್ನು ಜೋಡಿಸಿದ. ವಂದನೆ ಆರು ನೀವೆಂಬುದನು ನಾನರಿಗೆ ಆರಾದೊಡು ಸರಿಯೇ ಹಿರಿಯರಿಗೆ ಎರಗುವೆನು ವಂದನೆಯು ಅಯ್ಯ. ಅಯ್ಯ ಇದೋ ನಿಮಗೆ ವಂದನೆ. ಆ ವಂದನೆ ಎಂದು ನಮಸ್ಕಾರ ಮಾಡಬೇಕು ಎಂದು ಪ್ರಾರಂಭಿಸಿದ್ದಾನೆ ಕರಗಳನ್ನು ಜೋಡಿಸಲು ಜರಾಸಂಧ. ಅಷ್ಟರೊಳಗಾಗಿ ಕೃಷ್ಣ ಮಂಗಳವಾಗಲಿ, ಶುಭವಸ್ತು, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು, ಶುಭಂ ಭೂಯಾತ್ ಎಲ್ಲ ಆಶೀರ್ವಾದ ಮಾಡಿಬಿಟ್ಟ. ಜರಾಸಂಧನ ಎರಡು ಕೈಗಳಿನ್ನೂ ಸಂಧಿಸಿಲ್ಲ, ವಂದನೆಯಾಗಿಲ್ಲ. ನಮಸ್ಕಾರ ಮಾಡುವುದಕ್ಕೆ ಮುಂಚಿತವಾಗಿ ಆಶೀರ್ವಾದ ಮಾಡಿದ್ದನ್ನು ನೋಡಿ ಜರಾಸಂಧ ಕೇಳಿದ, ಏನಿದು ಆಶ್ಚರ್ಯ? ಧರ್ಮಶಾಸ್ತ್ರವನ್ನು ಬಲ್ಲಂಥ ತಾವು ಈ ರೀತಿ ನನಗೆ ಆಶೀರ್ವಾದವನ್ನು ಮಾಡಿದರಲ್ಲ. ಕಾರಣ, ಕಿರಿಯರು ಎರಗದೆ ಹಿರಿಯರು ಆಶೀರ್ವದಿಸುವುದು ಸರಿಯಲ್ಲ. ನಾನಿನ್ನೂ ಕರಜೋಡಿಸಿ ವಂದಿಸಿಲ್ಲ, ಮುಂಚಿತವಾಗಿಯೇ ನೀವು ನನಗೆ ಆಶೀರ್ವಾದ ಮಾಡುತ್ತಿದ್ದೀರಾ. ಈ ಆಶೀರ್ವಾದ ಮಾಡುತ್ತಿರುವುದನ್ನು ಕಂಡರೆ ನೀವು ನನಗೆ ಒಳ್ಳೆಯದನ್ನು ಮಾಡಲು ಬಂದವರಲ್ಲ ಎಂದು ಅರ್ಥವಾಗುತ್ತಿದೆ. ಆದರೂ ಚಿಂತೆ ಇಲ್ಲ, ಬ್ರಾಹ್ಮಣರಂತೆ ಕಾಣುವ ನಿಮಗೆ ಇದು ವಂದನೆ. ದಯಮಾಡಿಸಿ, ಏನಾಗಬೇಕು ನಿಮಗೆ? ಕೃಷ್ಣ ಕೇಳಿದ, ಭಿಕ್ಷಾ. ಭಿಕ್ಷಾ? ಏನು ಭಿಕ್ಷ ಬೇಕು ಕೇಳಿ, ನೀವು ಕೇಳಿದ್ದನ್ನು ಕೊಟ್ಟು ಬಿಡ್ತೇನೆ. ಹಾಗಂದ ಕೂಡಲೇ ಕೃಷ್ಣ ಹೇಳಿದ, ಯುದ್ಧ ಭಿಕ್ಷಾ. ಜರಾಸಂಧ ಎದ್ದೇನು, ಯುದ್ಧ ಭಿಕ್ಷಾ? ಹೌದು, ನಾನು ನಿಮ್ಮನ್ನು ಕಂಡೊಡನೆ ತಿಳಿದುಕೊಂಡೆ ನೀವು ಬ್ರಾಹ್ಮಣರಲ್ಲ. ಯಾಗ ನಡೆಯುತ್ತಿರುವ ಎಡೆಗೆ ಬರುತ್ತಿರುವ ನೀವು ಗಂಧ ಪುನಗು ಅತ್ತರ ಜವ್ವಾದಿ ಲೇಪನಗಳನ್ನು ಮಾಡಿಕೊಂಡು ಪುಷ್ಪ ಮಾಲಿಕೆಯನ್ನು ಹಾಕಿಕೊಳ್ಳುತ್ತಾ ತಾಂಬೂಲವನ್ನು ಮೆಲ್ಲುತ್ತಾ ಬರುತ್ತಿರುವುದನ್ನು ಕಂಡರೆ ನೀವು ಸದ್ಬ್ರಾಹ್ಮಣರಲ್ಲ, ಆಗಲೇ ತಿಳಿದೆ. ಆದರೂ ನಿಮ್ಮ ಈ ವೇಷವನ್ನು ಕಂಡು ವಂದಿಸಿದೆ. ಇದನ್ನೋಡು ಮಧ್ಯದಲ್ಲಿ ನಿಂತಿರುವವನೇ, ನಿನ್ನ ಬಲಭಾಗದಲ್ಲಿ ನಿಂತಿರುವವನು ಹೇಗೆ ಕಾಣ್ತಾನೆ ಎಂದರೆ ಅಗಾಧವಾದ ದೇಹ ಬಾಹುಲ್ಯವುಳ್ಳವನು, ಮದಿಸಿದ ಕರಿಯಂತೆ ಕಾಣುವವನು. ಅವನ ಮಾಂಸ ಖಂಡಗಳೆಲ್ಲೂ ಉಂಡೆ ಉಂಡೆಯಾಗಿ ಅವನ ದೇಹಕ್ಕೆ ಮೆತ್ತಿದೆಯೇನೋ ಅನ್ನುವಂತಹ ಪ್ರಚಂಡನಂತೆ ಕಾಣುವವನು, ಉರಿಮೀಸೆಯವನು. ಇವನನ್ನು ಕಂಡರೆ ಇವನೂ ಬ್ರಾಹ್ಮಣನಲ್ಲ. ಇದಿಗೋ ನಿನ್ನ ಈ ಕಡೆ ನಿಂತಿರುವವನು, ಅವನ ಎಡಭುಜದ ಮೇಲೆ ಧನಸ್ಸನ್ನು ಇರಿಸಿ ಇರಿಸಿ ಜಡ್ಡು ಕಟ್ಟು ಹೋಗಿರುವ ಗುರುತು ಕಾಣುತ್ತಿದೆ. ಇವನೂ ಬ್ರಾಹ್ಮಣನಲ್ಲ. ಇವರಿಬ್ಬರ ಮಧ್ಯದಲ್ಲಿ ನಿಂತಿರುವ ನೀನು ಬಹು ಚಂಚಲ ಸ್ವಭಾವದವನು, ಅತಿ ಬುದ್ಧಿವಂತನು, ಚಮತ್ಕಾರಿ. ನೀನೂ ಸಹ ಬ್ರಾಹ್ಮಣನಲ್ಲ. ಹೇಳಿ, ನನ್ನಲ್ಲಿ ಯುದ್ಧವನ್ನು ಅಪೇಕ್ಷೆ ಪಡುತ್ತಿರುವ ನೀವು ಯಾರು? ಕೃಷ್ಣ ಹೇಳಿದ, ಭಲಾಜರಾಸಂದ ಸರಿಯಾದ ರೀತಿಯಲ್ಲೇ ನಮ್ಮನ್ನು ಗುರುತು ಹಚ್ಚಿದೆ. ನಿಜ ನಿಜ, ನಮ್ಮನ್ನು ಯಾರು ಎಂದು ತಿಳಿಯಬೇಕಾದ್ರೂ ನಿನಗೆ ಅವಶ್ಯಕವಾಗಿದೆ. ಹೇಳ್ತೇನೆ ಕೇಳು. ನನ್ನ ಬಲಭಾಗದಲ್ಲಿ ನಿಂತಿರುವವನು ಯಾರು ಬಲ್ಲೆಯಾ? ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ, ಭೀಮಾ. ಭೀಮಾ

ಕೂಡಲೇ ಭೀಮಸೇನ ಮೀಸೆ ಅಂತಿರುಗಿಸಿ ಅಂದ. ಅವನ ಗುಟ್ರ ಹಾಕಿದ್ ನೋಡಿ ಜರಾಸನ. ಭೀಮ ಭಲೆ ಭಲೆ, ಇವನು ಇವನೇ ಮಧ್ಯಮ ಪಾಂಡವನಾಗಿರುವ, ಚಾಪವಿದ್ಯಾ ವಿಶಾರದನಾಗಿರುವ ಅರ್ಜುನ. ಜರಾಸಂದ ಕೇಳಿದ, ಇವನು ಭೀಮ, ಈ ಕಡೆಯಲ್ಲಿರುವವನ ಅರ್ಜುನ, ಇವರಿಬ್ಬರ ಮಧ್ಯದಲ್ಲಿರುವ ನೀನು ಯಾರು? ಭೀಮ ಮೆಲ್ಲನೆ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಸ್ವಲ್ಪ ಹಿಂದಕ್ಕೆ ಬಂದ್ಬಿಡು, ಮೊದಲೇ ನಿನ್ನ ನೋಡಿದ್ರೆ ಅವನಿಗಾಗೋಲ್ಲ ಅಂತ ಹೇಳ್ತಿದ್ಯಾ, ಸ್ವಲ್ಪ ಹಿಂದೆ ಬಾ ಕೃಷ್ಣ. ಕೃಷ್ಣ ಹೇಳಿದ, ಭೀಮಾ ಏನು ಭಯವಿಲ್ಲ, ನಾನು ಈ ವೇಷದಲ್ಲಿರುವುದರಿಂದ ಅವನು ನನ್ನನ್ನೇನು ಮಾಡುವಂತಿಲ್ಲ, ಸ್ವಲ್ಪ ನಿಲ್ಲು, ನಾನು ಯಾರು ಎಂಬುದನ್ನು ಹೇಳ್ತೇನೆ. ಅಯ್ಯ ನಾನು ಯಾರು ಎಂದೇ ಅಲ್ವೇ? ಹೌದು,

ಅಯ್ಯ ನಂದಗೋಪಾಲ ವಸುದೇವ ಬಾಲ ಮುರಳೀಗಾನ ಲೋಲ ಕೃಷ್ಣ ಕೃಷ್ಣ ಎಂದೊಡನೆ ಜರಾಸಂಧ ಕೃಷ್ಣ ಕೋಪ ತಡೆಯಲಿಕ್ಕಾಗದೆ ಎಲವೋ ಕೃಷ್ಣ ಬಹುಕಾಲದವರೆಗೂ ನನ್ನ ಕೈಗೆ ಸಿಕ್ಕದೆ ಅಲ್ಲಿ ಇಲ್ಲಿ ತಲೆಬರಿಸಿಕೊಂಡು ತಿರುಗುತ್ತಿದ್ದ ನೀನು ಇಂದು ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿರುವೆ. ಯುದ್ಧವನ್ನು ಅಪೇಕ್ಷೆ ಪಟ್ಟರಲ್ಲವೇ? ನಿಮ್ಮ ಮೂರು ಜನಗಳ ಮೇಲೆ ಯಾರ ಮೇಲೆ ಯುದ್ಧ? ಬೇಕಾದರೆ ಒಬ್ಬರ ಮೇಲಾದರಾಗಬಹುದು, ಇಬ್ಬರು ಏಕಕಾಲದಲ್ಲಿ ಯುದ್ಧಕ್ಕೆ ಬಂದರಾಗಬಹುದು, ಅಥವಾ ನೀವು ಮೂರು ಜನಗಳು ಏಕವಾಗಿ ನಿಂತರೂ ಆಗಬಹುದು. ಏನು ಹೇಳ್ತೀರ? ಆಗ ಕೃಷ್ಣನನ್ನ ಏನೇನೋ ಅಂದನಲ್ಲ, ಅವನ ಪರಮಾಪ್ತ ಭಕ್ತನಾದ ಪಾರ್ಥನಿಗೆ ಇದು ಸಹಿಸಲಿಲ್ಲ. ಪಾರ್ಥನೇನು ಮಾಡದೆ ಹೇಳವೋ ಜರಾಸಂಧ, ಅಷ್ಟೊಂದು ಅಹಂಕಾರದ ಮಾತನಾಡುತ್ತಿರುವೆಯ? ಸೊಕ್ಕೆ ನಿನಗೆ ಅಷ್ಟೊಂದು ಹೇಳು, ನಿನಗೆ ಯುದ್ಧ ಮಾಡುವ ಚೈತನ್ಯವಿದ್ದರೆ ನಮ್ಮ ಮೂರು ಜನಗಳ ಮೇಲೆ ಯಾರ ಮೇಲೆ ಬೇಕಾದರೂ ಯುದ್ಧ ಮಾಡು. ಕೃಷ್ಣ ನೋಡಿದ ಕೆಟ್ಟ ಹೋಯ್ತು ಕೆಲಸ. ಅವನು ಯಾರಿಂದ ಸಂಹಾರವಾಗಬೇಕು ಅಂತ ನನ್ನ ಸಂಕಲ್ಪ ಇದೆಯೋ, ಮಧ್ಯೆ ಬಾಯಿ ಹಾಕಿ ಅರ್ಜುನ ಎಲ್ಲ ಕೆಡಿಸಿಬಿಟ್ನಲ್ಲ, ಈ ಮಧ್ಯೆ ಬಾಯಿ ಹಾಕೋರಿಂದ ಏನೇನೋ ಅನರ್ಥ. ಯಾರೊಬ್ಬರು ಮದುವೆ ಸಹಾಯ ಕೇಳಲಿಕ್ಕೆ ಹೋದರು, ಸ್ವಾಮಿ ನನ್ನ ಮಗಳು ಮದುವೆ ಆಗಬೇಕು, ಏನಾದರೂ ಸಹಾಯ ಮಾಡಿ. ಪಾಪ ಆತ ಸಹಾಯ ಮಾಡೋ ಜೋಬ್ನಲ್ಲಿ 5,000 ರೂಪಾಯಿ ಇತ್ತು. ಅವನು ಯೋಚನೆ ಮಾಡ್ದ, ಈತನಿಗೆ 3 ರೂಪಾಯಿ ಕೊಟ್ಟು 2 ರೂಪಾಯಿ ನಾವು ಇಟ್ಕೊಳ್ಳೋಣ ಅಂತ ಆ ಕೊಡೋನು ಯೋಚನೆ ಮಾಡ್ತಿದ್ದ. ಮಧ್ಯದಲ್ಲೊಬ್ಬ ಇದ್ದವನು ಮಧ್ಯಸ್ಥಗಾರ ಏನು ಮಾಡ್ದ, ಆಹಾಹಾ ಅಯ್ಯ ದಾನ ಕೇಳೋಕೆ ಬಂದಿರೋನೇ, ಎಂಥ ಕಡೆಗೆ ಬಂದಿದ್ದೀಯ ಅಂದರೆ, ಈತ ಮಹಾಪುಣ್ಯಾತ್ಮ, ಬಹಳ ಧರ್ಮಿಷ್ಠ, ಯಾರಾದರೂ ಮದುವೆ ಅಂದರೆ 500, 600, 300, 400 ಕಡಿಮೆ ಇಲ್ಲದೆ ಕೊಡ್ತಾನೆ ಅಂದ. ಆ 5 ರೂಪಾಯಿ ಇಟ್ಕೊಂಡ್ರವ್ರು ಯೋಚನೆ ಮಾಡಂದ, ಈ ಮಧ್ಯಸ್ಥಗಾರನಿಗೇನಪ್ಪ ನಷ್ಟ ಅಂದರೆ ಮಾತೇ ನಷ್ಟ, ಕೊಡೋರ್ಗಲ್ವೇ ಕಷ್ಟ, ಮಾತು ಆಡಿದರೆ ಹೇಗಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು. ಹಾಗೆ ಮಾತನಾಡಬೇಕಷ್ಟೇ. ಬಹುಜನಕ್ಕೆ ಮಾತನಾಡೋಕೆ ನಿಂತು ಬಿಟ್ರೆ ಫುಲ್ ಸ್ಟಾಪೇ ಇರಲ್ಲ. ಕೆಲವರು ಮಾತನಾಡೋಕೆ ನಿಂತರೆ ಅರ್ಧ ಗಂಟೆಗೆ ಒಂದೊಂದು ಮಾತಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದರೆ, ಯಾರು ನೀವು? ನಾನೇ. ಹ್ಞೂ, ಅಷ್ಟೊತ್ತು ಬೇಕವನು ಅನ್ನೋದಕ್ಕೆ. ಇನ್ನು ಕೆಲವರು ಮಾತನಾಡಿದ್ರೆ ಫುಲ್ ಸ್ಟಾಪೇ ಇರಲ್ಲ. ಚೆನ್ನಾಗಿದ್ದೀರಾ? ಓಹೋ, ಭಾಳ ದಿವಸ ಆಯಿತು ನಿಮ್ಮನ್ನು ನೋಡಿ.

ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಎಷ್ಟು ದಿವಸ ಆಗುತ್ತೆ ನಿಮ್ಮ ನೋಡಿ? ನೀವು ನಾವು ಸೇರಿದ್ದು ತುಮಕೂರಿನಲ್ಲಿ, ಅಲ್ಲಿಂದ ಆಚೆಗೆ ನೀವು ಸಿಕ್ಕಲಿಲ್ಲ, ನಾನು ಸಿಕ್ಕಲಿಲ್ಲ, ಅಲ್ಲಿಂದ ಬಂದು ನಾನು ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರಿನಿಂದ ಮಡಿಕೇರಿ ಟ್ರಾನ್ಸ್ಫರ್ ಆಗೋಗ್ಬಿಟ್ಟು ಅಲ್ಲಿ ಮಕ್ಕಳು ಮದುವೆ ಮಾಡಬೇಕು ಅಂತಿದ್ದೆ. ವ್ಯಾಪಾರಕ್ಕೆ ನಿಂತ್ಕೊಂಡೆ, ಕೈ ಸುಟ್ಕೊಂಬಿಟ್ಟೆ, ಅಲ್ಲಿಂದ ಬಂದಿದ್ದೆ. ಇರುವಾಗ ಇಲ್ಲಿ ಬೊಂಬಾಯಿ ಹೋಗೋಣ ಅಂತ ನೋಡಿದೆ. ನನ್ನ ಅವಸ್ಥೆ ಯಾಕೆ ಹೇಳ್ತೀರ? ಬಸ್ ಇಲ್ಲ, ಮೋಟ್ರ್ ಇಲ್ಲ, ರೈಲ್ ಇಲ್ಲ, ಅಯ್ಯಯ್ಯೋ ಯಾಕೆ ಹೇಳಿದ್ ಇವ್ರನ್ನ ಯಾರು ಹೇಳು ಅಂತಾರೆ ಇಷ್ಟುದ್ದ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮಾತಿಲೊಳಗಣ ಮಾತು ಜಾನನ ಮಾತು ಮುತ್ತಿನಂತೆ ಹುದು ಕಣ. ಇಲ್ಲಿ ಯಾಕೆ ಮಾತು ಬಂತು ಎಂದರೆ, ಅರ್ಜುನ ನಮ್ಮ ಮೂರು ಜನಗಳ ಮೇಲೆ ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡು. ಜಗದೊಡೆಯನಾದ ಕೃಷ್ಣ ಥಟ್ಟನೆ ಮುನ್ನುಗ್ಗಿದ, ಭಲ ಅರ್ಜುನ ಭಲ, ಎಷ್ಟೇ ಆಗಲಿ ಕ್ಷತ್ರಿಯನಲ್ಲವೇ, ನಿನ್ನ ಆ ಕ್ಷತ್ರ ತೇಜಸ್ಸಿಗೆ ಅನುಗುಣವಾದ ರೀತಿಯಲ್ಲೇ ಮಾತನಾಡಿದೆ. ಹೌದು ಹೌದು, ಜರಾಸಂಧ ನಮ್ಮ ಮೇಲೆ ಬರಬೇಕಾಗಿತ್ತು ಯುದ್ಧಕ್ಕೆ, ಆಗ ತೋರುತ್ತಿದ್ದೀವಿ ನನ್ನ ಕೈ. ಆದರೆ ಅರ್ಜುನ ನಮ್ಮ ದುರಾದೃಷ್ಟ ಏನಪ್ಪಾ ಎಂದರೆ, ಪಸಿದಡು ಪುಲಿ ಪುಲ್ಲ ಮೇಯುವುದೇ, ಹಸಿವಾದಡು ಹುಲಿ ಹುಲ್ಲನ್ನು ತಿನ್ನುವುದಿಲ್ಲ, ಆನೆಯ ಮಸ್ತಕವನ್ನೇ ಹುಡುಕುತ್ತೆ ಎನ್ನುವ ಗಾದೆಯಂತೆ, ಮಹಾಬಲಶಾಲಿಯಾಗಿರುವ ಈ ಜರಾಸಂಧ ತನಗೆ ಸಮಬಲಶಾಲಿಯಾಗಿರುವ ಭೀಮನನ್ನು ಹುಡುಕ್ತಾನೆ ವಿನಃ ನಮ್ಮ ಮೇಲೆ ಯುದ್ಧಕ್ಕೆ ಬರಲ್ಲ, ಬಂದಿದ್ರೆ ಚೆನ್ನಾಗಿತ್ತು ಅಂದ. ಹಾಗಂದ ಕೂಡಲೇ ಜರಾಸಂಧ ನಕ್ಕ, ಏಯ್ ಕಳ್ಳ, ನಿಜವನ್ನೇ ಆಡಿದೆ, ಸತ್ಯವನ್ನೇ ಆಡಿದೆ. ನನಗೆ ಸಮಬಲಶಾಲಿಯಾಗಿರ್ತಕ್ಕಂಥ ಅವನು ಎಂದರೆ ಈ ಜಗದೇಕ ವೀರ ಭೀಮ. ಭೀಮ ಯಾವ ಯುದ್ಧ? ಗಧಾಯುದ್ಧವೇ, ಮಲ್ಲಯುದ್ಧವೇ, ಖಡ್ಗಯುದ್ಧವೇ, ಭೀಮನಂದ ಯಾವ ಯುದ್ಧವಾದರೇನು? ನೀನಪೇಕ್ಷೆ ಪಟ್ಟ ಯುದ್ಧಕ್ಕೆ ನಾನು ಸಿದ್ಧ, ನೀನಪೇಕ್ಷೆ ಪಟ್ಟ ಯುದ್ಧಕ್ಕೆ ನಾನು ಸಿದ್ಧ ಎಂದೊಡನೆ ಜರಾಸಂಧ ಹೇಳಿದನಂತೆ, ಇಂದಿನ ದಿನ ವಿಶ್ರಾಂತಿ, ನಮ್ಮ ರಾಜಭವನದಲ್ಲಿ ನೀವು ವಿಶ್ರಾಂತಿಯನ್ನು ಪಡೆಯಿರಿ. ನಾಳೆ ದಿನ ಯುದ್ಧಗಳಲ್ಲಿ ಶ್ರೇಷ್ಠವೆಂದೆನಿಸಿರುವ ಮಲ್ಲ ಯುದ್ಧ, ಭೀಮ ಸಿದ್ಧನಾಗು. ನಾಡಿನಲ್ಲೆಲ್ಲ ಡಂಗುರ ಸಾರಿದರಂತೆ, ಜನಗಳೆಲ್ಲರೂ ಬಂದು ಸೇರುವಂತೆ, ಕಿಕ್ಕಿರಿದ ಜನಸ್ತೋಮ. ಹಿಂದೆಂದು ಕಾಣದೇ ಇರುವ ಮಲ್ಲ ಯುದ್ಧವನ್ನು ನೋಡಲು ಅಸದಳವೇ

ಬೆಳಗಾಗುವುದರೊಳಗಾಗಿ ಮಲ್ಲ ಯುದ್ಧವನ್ನು ನೋಡುವುದಕ್ಕಾಗಿ ಅರಮನೆಯ ಮುಂದುಗಡೆ ಜನ ಸೇರಿದ್ದಾರಂತೆ. ಹೇಗಿದೆ ಜಲಸ್ತೋಮ ಎಂದರೆ ಎಳ್ಳನ್ನು ಎರಿಸಿದರೆ ನೆಲಕ್ಕೆ ಬೀಳದಷ್ಟು ಜನ. ಭೀಮಸೇನ ಬಂದು ಒಂದು ಸಲ ತಾನು ಕಾಳಗಕ್ಕೆ ಧರಿಸಬೇಕಾದ ಉಡುಪನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತ. ಮತ್ತೊಂದು ಕಡೆ ಜರಾಸಂದ ನಿಂತ. ಆತನನ್ನು ಕಂಡೊಡನೆ ಎಲ್ಲರೂ ಬೆದರ್ಬಿಟ್ರಂತೆ. ಅಯ್ಯಯ್ಯಪ್ಪ, ಏನೇ ಹೀಗಿದ್ದಾರೆ ಇವರು? ಇವರು ನಿಜವಾಗ್ಲೂ ಮನುಷ್ಯರ? ಇವರ ಕಂಕಳಲ್ಲೇನಾದರೂ ಸಿಕ್ಕಾಕಂಬಿಟ್ರೆ ನಾವು ಬದುಕೋ ಹಂಗಿಲ್ಲ. ಪ್ರಪಂಚದಲ್ಲಿ ಯಾರೂ ಬದುಕೋ ಹಾಗಿಲ್ಲ. ಜಟ್ಟಿಗಳೆಂದರೆ ಹಾಗಿರುತ್ತಿದ್ದರು. ಜಟ್ಟಿಗಳು ಹಾಗಿರಬೇಕು ಎಂತಲೇ ಅವರನ್ನು ಸಾಕ್ತಿದ್ದರು. ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡುವವರು ವಜ್ರಕಾಯಸ್ಥರಾಗಿರುತ್ತಾರೆ. ಅಂಥವರಿಂದ ಲೋಕದಲ್ಲಿ ಯಾವುದಾದರೂ ಮಹತ್ತರವಾದ ಕಾರ್ಯವನ್ನು ಸಾಧಿಸಲು ಸಾಧ್ಯ. ನಮ್ಮ

ಭಾರತದಲ್ಲಿ ವಿವೇಕಾನಂದ ಲೋಕ ಪ್ರಖ್ಯಾತ, ಭಾರತದ ಜ್ಞಾನ ಜ್ಯೋತಿ, ಬ್ರಹ್ಮಚರ್ಯದಲ್ಲಿ ಜಗತ್ತಿಗೆ ಆದರ್ಶ ಪುರುಷರಾಗಿ ಮೆರೆದವರು. ಒಂದು ಸಲ ಅವರು ಪ್ರಯಾಣ ಮಾಡಬೇಕು ಅಂತ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಹತ್ತಬೇಕು, ಅವರು ಸಿದ್ಧತೆ ಮಾಡಿಕೊಂಡು ಹತ್ತುತ್ತಾ ಇದ್ದಾರೆ. ಆ ಕಡೆಯಿಂದ ಒಬ್ಬ ಓಡಿ ಬಂದ, ಅವನೊಳ್ಳೆ ಒಣಗಲು ಕೊಂಬಿದ್ದಾಗಿದ್ದ. ಆರೋಗ್ಯ ಶಾಸ್ತ್ರದ ಮೊದಲನೇ ಪಾಠ, ಕೈನಲ್ಲಿ ತನ್ನ ಸಾಮಗ್ರಿಗಳನ್ನ ಹಿಡ್ಕೊಂಡು ದಡ ದಡ ದಡ ದಡ ದಡ ಬಂದ. ಈ ಕೆಲವರಿಗೆ ರೈಲ್ ನಿಂತಿದ್ರೆ ಮ್ಯಾತ್ಗೆ ಹತ್ತೋಗೋ ಅಭ್ಯಾಸ ಇರಲ್ಲ, ಛಕ್ ಅಂತ ಹಾರೋ ಅಭ್ಯಾಸ. ಆ ಛಕ್ ಅಂತ ಹಾರೋದು, ಫಕ್ ಅಂತ ಬಿದ್ದು ಬಿಡೋದು, ಆಮೇಲೆ ಅಯ್ಯಯ್ಯೋ ಅಂತ ಅಳೋದು. ವಿವೇಕಾನಂದರು ಆ ಮೆಟ್ಲು ಹತ್ತಾ ಇದ್ರೆ ಇವನೇನು ಮಾಡ್ದ, ಹಾರದ. ಅವರ ಆ ವಜ್ರಕಾಯ ಸೋಕಿದೊಡನೆ ಅವನೇ ಢಮ್ ಅಂತ ಕೆಳಗೆ ಬಿದ್ದು ಬಿಟ್ಟ. ಬಿದ್ದರೆ ಅವನಿಗೆ ಅವಮಾನವಾಯಿತು. ಅವನೇನು ಮಾಡ್ದ, ಅಲ್ಲಿ ಯಾರೋ ಹೋಗ್ತಿದ್ದು ಪೊಲೀಸ್ನವ್ರು ಕರೆದ, ಬನ್ರಿ ಇಲ್ಲಿ ನೋಡ್ರಿ ಈ ಸನ್ಯಾಸಿ, ನಾನು ಈ ರೈಲ್ ಹತ್ತಿದ್ರೆ ನನ್ನ ಹಿಡ್ಕೊಂಡು ಹೊಡೆದು ಬಿಟ್ಟ, ಹಿಡ್ಕೊಳ್ರಿ ಅವನ್ನ. ಪಾಪ ಅವ್ರಿಗೆ ಗೊತ್ತಿಲ್ಲ, ಇವರಿಬ್ಬರನ್ನು ಸ್ಟೇಷನ್ಗೆ ಎಳ್ಕೊಂಡು ಹೋದರು. ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಕೂತಿದ್ರು, ಅವರಿಗೂ ಗೊತ್ತಿಲ್ಲ. ಯಾಕ್ರಿ ಸನ್ಯಾಸಿಗಳಾಗಿದ್ದೀರಾ, ಪಾಪ ಈತನ ಏನ್ರಿ ಮಾಡಿದ್ರಿ? ಅವನಂದ, ಸ್ವಾಮಿ ನಾನು ರೈಲ್ ಹತ್ತಾ ಇದ್ರೆ ಇವನ್ ನನ್ನ ಹಿಡ್ಕೊಂಡು ಗುದ್ದು ಬಿಟ್ಟ. ವಿವೇಕಾನಂದರು ನಕ್ಕರಂತೆ. ಆ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಸ್ವಾಮಿ ಅಧಿಕಾರಿಗಳೇ, ಇವನು ನಾನು ಹೊಡೆದ ಅಂತ ಹೇಳ್ತಾನೆ, ನೋಡಿ ನಾನು ಹೊಡೆದ್ರೆ ಸಾಮಾನ್ಯವಾಗಿ ಹೀಗೆ ಹೊಡಿತೇನೆ ಅಂತ ಹೇಳಿ ಅಲ್ಲೊಂದು ಕರಿಮರದ ಹಲಿಗೆಯ ಒಂದು ಮೇಜಿತ್ತು, ಕೈ ತೆಗೆದು ಮುಷ್ಟಿ ಹಿಡಿದು ಜಯ ರಾಮಕೃಷ್ಣ ಅಂತ ಢಮ್ ಅಂತ ಗುದ್ದಿದರು. ಅದು ಸುಮಾರು ಒಂದು 25 ಚೂರುಗಳಾಗಿ ಬಿದ್ದುಬಿಟ್ಟು ಪುಡುಪುಡಿ ಆಗಿ ಹೋಯ್ತು. ಆಗ ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ನಾನು ಹೊಡೆದೆ ಅಂತ ಈತ ಹೇಳ್ತಾನೆ ಈ ಪ್ರಯಾಣಿಕ, ನಾನು ಇದೇ ಏಟು ಇವನಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಕೊಟ್ಟಿದ್ರೆ ಇವನು ಪೊಲೀಸ್ ಸ್ಟೇಷನ್ವರೆಗೂ ಬರ್ತಿದ್ನ, ಯೋಚನೆ ಮಾಡಿ. ಆಗ ಅಧಿಕಾರಿಗಳು ಇವರನ್ನೇ ನೋಡುತ್ತಿದ್ರೆ ಆ ಪೆಟ್ಟು ತಿಂದವನು ಎದ್ದು ಹೇಳ್ತಾನಂತೆ, ಸ್ವಾಮಿ ನೀವು ಯಾರು? ಆಗ ವಿವೇಕಾನಂದರು ಹೇಳ್ತಾರೆ, ಯಾರಾದರೇನಪ್ಪ, ದೇಶವನ್ನ ಧರ್ಮವನ್ನ ಎಲ್ಲವನ್ನು ಕಾಪಾಡುವುದಕ್ಕೆ ಮೊದಲು ನಾವು ಈ ನಮ್ಮ ದೇಹವನ್ನೂ ಕಾಪಾಡಿಕೊಳ್ಳುವುದು ಮುಖ್ಯ ಕಣಪ್ಪ. ಕಾರಣ ಈ ದೇಹಾಂತರ್ಗತನಾಗಿರುವ ಪರಮಾತ್ಮ ಇರುವ ಪರ್ಯಂತರವೂ ದೇಹಕ್ಕೆ ಬೆಲೆಯಿದೆ. ಆದರೆ ಆ ದೇಹ ಶಿಥಿಲವಾಯಿತು ಎಂದರೆ ದೇಹಾಂತರ್ಗತನಾದ ಪರಮಾತ್ಮನು ಇರಲು ಸಾಧ್ಯವಾಗಲ್ಲ. ನಾವು ಅವನಿಗೂ ದೇಶಕ್ಕೂ ಧರ್ಮಕ್ಕೂ ಎಲ್ಲಕ್ಕೂ ದ್ರೋಹ ಮಾಡದಂತಾಗುತ್ತಾದ್ದರಿಂದ ಜೀವನ್ ಭದ್ರಾಣಿ ಪಶ್ಯತಿ, ಎಚ್ಚರಿಕೆ, ತನುವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಕ್ಷೇಮ, ಎಲ್ಲಕ್ಕೂ ಒಳ್ಳೆಯದು ಎಂದು ಸಾರಿದರು. ಈಗ ಈ ತತ್ವಗಳನ್ನೆಲ್ಲ ಕೇಳುವವರು ಬಹಳ ಅಪರೂಪ. ಯಾಕೆ ಈ ಮಾತು ಬಂತು ಎಂದರೆ, ಜಟ್ಟಿಗಳೆನಿಸಿರತಕ್ಕಂಥ ಜರಾಸಂಧ ಭೀಮಾದಿಗಳು ಕಾಳಗಕ್ಕೆ ನಿಂತಿದ್ದರೆ ಅವರನ್ನು ಕಂಡೆಲ್ಲರೂ ಅಯ್ಯೋಯ್ಯಪ್ಪ ಏನಪ್ಪ ಹೀಗಿದ್ದಾರೆ ಅನ್ನುವಾಗ ಮಹಾನುಭಾವನಾದ ಭೀಮ ಓಡಿ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ, ಹೇ ಕೃಷ್ಣ, ನಿನ್ನನ್ನೇ ನಂಬಿದ್ದೇನೆ, ನೀನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು? ಜಯವ

ಹೇ ಜಗದೊಡೆಯನಾದ ಕೃಷ್ಣ, ನೀನೇ ಗತಿ ಎಂಬುದಾಗಿ ನಿನ್ನನ್ನು ನಂಬಿಕೊಂಡಿದ್ದೇನೆ, ಕಾಪಾಡು. ಇದು ಹೊರಟಿದ್ದೇನೆ ಯುದ್ಧಕ್ಕೆ, ಜಯ ಲಭಿಸುವಂತೆ ಕಾಪಾಡು. ಕೃಷ್ಣ ಬೆನ್ನನ್ನು ತಟ್ಟಿ ಹಿಡಿತಿದ್ದಾನೆ. ಭೀಮಸೇನ, ವಾಯುದೇವರ ಪುತ್ರನಾದ ನಿನಗೆ ಸೋಲೆಂಬುದೇ ಇಲ್ಲ, ಹೋಗು. ಕೃಷ್ಣ ಅಂತ ಹಾರಿದ. ಏನು ಪ್ರಾರಂಭವಾಯಿತು ಯುದ್ಧ, ಅದನ್ನು ನೋಡಿ ಜಗತ್ತಿನ ಜನಗಳೆಲ್ಲರೂ ಭಯಪಡುವಂತಿದೆಯಂತೆ. ಅದು

ಏನಿವರಿಬ್ಬರ ಕಾಳಗ? ಮದಿಸಿದ ಕರಿಗಳ ಕಾಳಗವಂತೆ ನಡೆಯುತ್ತಿದೆಯಂತೆ. ಹೊರಳಾಡುತ್ತಾ ಹೊರಳಾಡುತ್ತಾ ಕೊನೆಗೊಂದು ಸಲ ಮಹಾನುಭಾವನಾದ ಭೀಮಸೇನ ಅವನನ್ನ ಎತ್ತಿ ಕೆಳಗೆ ಒಗ. ಇಲ್ಲಿ ಮತ್ತೊಂದು ಕಥೆಯನ್ನು, ಈ ಜರಾಸಂಧನ ವಧೆಯ ಕಥೆಯನ್ನು ಹೇಳುವುದುಂಟು. ಆಂಧ್ರ ದೇಶಾದಿಗಳಲ್ಲಿ ಈ ಜರಾಸಂಧನ ಸಂಹಾರದ ಬಗ್ಗೆ ಹೀಗೂ ಹೇಳುತ್ತಾರೆ. ಒಂದು ಸಲ ಭೀಮಸೇನ ಜರಾಸಂಧನನ್ನು ನೆಲಕ್ಕುರುಳಿಸಿ ಎರಡು ಭಾಗವಾಗಿ ಸಿಗಿದು ಬಿಸಾಡಿದ. ಕೃಷ್ಣನಲ್ಲಿ ಬಂದು, ಕೃಷ್ಣ, ಅವನನ್ನು ಸಿಗದು ಹಾಕ್ಬಿಟ್ಟೆ, ಎರಡು ಭಾಗವಾಗಿ ಸಿಗದು ಹಾಕ್ಬಿಟ್ಟೆ. ಆಗ ಹಿಂದುಗಡೆ ಎರಡು ಭಾಗವಾಗಿದ್ದ ದೇಹ ತಮಗೆ ತಾವಾಗಿ ಒಂದಕ್ಕೊಂದು ಒಂದಕ್ಕೊಂದು ಹತ್ತಿರಕ್ಕೆ ಬಂದು ಥಟ್ಟನೆ ಸೇರಿ ಜೀವಂತನಾದ ಜರಾಸಂಧ ಎದ್ದು ಬಂದು ಭೀಮನನ್ನು ಗುದ್ದಿದ. ಭೀಮ ತಿರುಗಿ ನೋಡಿ, ಕೃಷ್ಣ ಏನಪ್ಪ ಈ ಜರಾಸಂಧ ಅನ್ನೋರು ಎಷ್ಟು ಜನ ಇದ್ದಾರೆ ಕೃಷ್ಣ? ಯಾಕಯ್ಯ? ಅಲ್ಲ, ಈಗ ತಾನೇ ಒಬ್ಬನ ಸಿಗದು ಹಾಕಿದೆ, ಇನ್ನೊಬ್ಬ ಎದ್ದು ಬಂದಲ್ಲ. ಅಯ್ಯ, ಮತ್ತೊಮ್ಮೆ ಯುದ್ಧ ಮಾಡೋ. ಭೀಮಸೇನ ಮತ್ತೊಮ್ಮೆ ಯುದ್ಧ ಮಾಡಿ ಅವನನ್ನು ಎರಡು ಭಾಗವಾಗಿ ಸಿಗದ. ಅಲ್ಲೇ ನೋಡ್ತಾ ಇದ್ದರೆ ಆ ಭೀಮನ ಕಣ್ಣೆದುರಿನಲ್ಲಿ ಆ ಎರಡು ಭಾಗವು ಸರ ಸರ ಸರ ಸರ ಬಂದು ಥಟ್ಟನ್ನು ಸೇರಿಬಿಡ್ತಂತೆ. ಆಗ ಭೀಮ ಅಂದ, ಕೃಷ್ಣ ಏನಪ್ಪ, ನೀನು ಜರಾಸಂಧನ ಕೊಲ್ಲೋಕಲ್ಲ ನನ್ನ ಕರ್ಕೊಂಬಂದಿರೋದು, ಇನ್ಯಾಕಯ್ಯ ನನ್ನನ್ನು ಕೊಲ್ಲೋಕೆ ಇದೆಲ್ಲ ಏರ್ಪಾಡು ನಿಂದು? ಆಗ ಕೃಷ್ಣ ಹೇಳಿದ, ಅಪ್ಪ, ಒಂದು ಸಲ ಆ ಜರಾಸಂಧನನ್ನು ಎರಡು ಭಾಗವಾಗಿ ಸಿಗಿಯುವಾಗ ನನ್ನನ್ನು ನೋಡೋ. ಮಹಾನುಭಾವನಾದ ಕೃಷ್ಣ ಆಜ್ಞೆ ಮಾಡಿದೊಡನೆ ಭೀಮ ಯುದ್ಧ ಮಾಡುತ್ತಾ ಜರಾಸಂಧನನ್ನು ಎರಡು ಭಾಗವಾಗಿ ಸಿಗಿದು ಕೃಷ್ಣನನ್ನೇ ನೋಡಿದ. ಇದಕ್ಕೆ ಜ್ಞಾನಿಗಳೊಂದು ಮಾತು ಹೇಳ್ತಾರೆ, ಜರಾಸಂಧ ಎಂಬ ಅಹಂಕಾರವನ್ನು ಹೃದಯದಿಂದ ಇಬ್ಭಾಗವಾಗಿ ಸಿಗಿದಾಗ ಪರಮಾತ್ಮ ಎಂಬತಕ್ಕಂಥ ಜ್ಞಾನ ಸ್ವರೂಪಿಯಾದ ಕೃಷ್ಣನನ್ನು ನೋಡಿ ಆಗ ನಿಮಗೆ ಮುಕ್ತಿ ದೊರಕುತ್ತೆ ಎಂಬ ಅರ್ಥವನ್ನು ಹೇಳುತ್ತಾರಂತೆ. ಇಲ್ಲಿ ಎರಡು ಭಾಗವಾಗಿ ಸಿಗದ ಭೀಮ ಕೃಷ್ಣನನ್ನೇ ನೋಡಿದರೆ ಕೃಷ್ಣ ಭೀಮನ ಎದುರಿನಲ್ಲಿ ಒಂದು ದರ್ಭೆಯನ್ನು ಹಿಡಿದು ಎರಡು ಭಾಗವಾಗಿ ಅವನ ಕಣ್ಣೆದುರಿಗೆ ಅದನ್ನು ಸಿಗಿದು ಬಲಭಾಗವನ್ನು ಎಡಭಾಗಕ್ಕೂ ಎಡಭಾಗವನ್ನು ಬಲಭಾಗಕ್ಕೆ ಬಿಸಾಡಿದರಂತೆ. ಇದರರ್ಥ ಭೀಮನಿಗೆ ಅರಿವಾಯಿತು, ತನ್ನ ಕೈಯಲ್ಲಿದ್ದ ಬಲಭಾಗವನ್ನು ಎಡಭಾಗಕ್ಕೂ ಕೆಳಗೆ ಬಿದ್ದಿದ್ದ ಎಡಭಾಗದ ದೇಹವನ್ನು ಬಲಭಾಗಕ್ಕೂ ಬಿಸಾಡಿದ. ಆಗ ಆ ಎರಡು ದೇಹಗಳು ಪುನಃ ಒಂದಾಗಿ ಸೇರಲಾರದೆ ಸ್ವಲ್ಪ ಕಾಲವಾಗಿ ಆ ಜರಾಸಂಧನ ಪ್ರಾಣ ಹೊರಟು. ಆಗ ಭೀಮ ಕೇಳಿದ, ಕೃಷ್ಣ ಏನಪ್ಪ ನಿಜ ಹೇಳು, ಜರಾಸಂಧನ ಕೊಂದವನು ನೀನೋ ನಾನು? ಯಾಕಯ್ಯ, ಈ ಸೂತ್ರವನ್ನು ನೀನು ಹೇಳದೆ ಹೋಗಿದ್ರೆ ಈ ಪಾತ್ರ ನಿಲ್ತಿರ್ಲಿಲ್ಲ ಕೃಷ್ಣ. ಆದರೂ ಒಂದು ಅನುಮಾನ ಏನಪ್ಪ, ಎರಡು ಭಾಗವಾಗಿ ಸಿಗಿದರೂ ಸಹ ಅವನ ದೇಹ ಒಂದಾಗಿ ಸೇರಲು ಕಾರಣವೇನು? ಅಯ್ಯ, ಇವನ ತಂದೆ ಬೃಹದ್ರಥ ರಾಜ ಕೌಶಿಕ ಮುನಿ ಎಂಬತಕ್ಕಂಥ ಅವರಲ್ಲಿ ವರವನ್ನು ಕೇಳಿದ, ಮಕ್ಕಳಿಲ್ಲ ಎಂದು.

ಅವರೊಂದು ಮಾವಿನ ಹಣ್ಣನ್ನು ಅಭಿಮಂತ್ರಿಸಿಕೊಟ್ಟರು. ಈ ಮಹಾರಾಜನಿಗೆ ಇಬ್ಬರು ಹೆಂಡತಿಯರಿದ್ದರು. ಆ ಒಂದು ಮಾವಿನ ಹಣ್ಣನ್ನು ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ದ್ರೋಹ ಮಾಡದಂತಾಗುತ್ತೆ ಎಂದು ಮಹಾರಾಜ ಆ ಹಣ್ಣನ್ನು ಎರಡು ಭಾಗ ಮಾಡಿ ಇಬ್ಬರು ಹೆಂಡತಿಯರಿಗೆ ಹಂಚಿದ. ಒಂದೇ ಕಾಲದಲ್ಲಿ ಅವರಿಬ್ಬರು ಗರ್ಭವತಿಯರಾದರು, ಮಕ್ಕಳನ್ನು ಪಡೆದರು. ಆದರೆ ದೈವೀಕ ವಿಚಿತ್ರವನ್ನು ಹೇಳಲು ಅಸಾಧ್ಯವೆನಿಸಿದೆ. ಅವರಿಬ್ಬರ ಹೊಟ್ಟೆಯಲ್ಲಿ ಅರ್ಧರ್ಧ ಭಾಗವಾದ ಒಂದು ಮಗು ಹುಟ್ಟುಬಿಡಿತು. ಇದನ್ನು ಕಂಡು ಸಹಿಸಲಾರದೆ ಆ ಮಗುವನ್ನು ಕಾಡಿನಲ್ಲಿ ಬಿಸಾಡಿದರು. ಆ ಕಾಡಿನಲ್ಲಿ ಜರೆ ಎಂಬ ಒಬ್ಬ ರಾಕ್ಷಸಿ ವಾಸ ಮಾಡಿಕೊಂಡಿದ್ದಳು. ಈ ವಿಚಿತ್ರವನ್ನು ನೋಡಿ, ಇದೇನಿದು, ಹೀಗಿದೆಯಲ್ಲ, ನಮ ಶಿವಾಯ ಅಂತ ಆ ಎರಡು ಭಾಗವನ್ನ ಒಂದಾಗಿ ಕೂಡಿಸಿದಳಂತೆ. ಆ ಕೌಶಿಕ ಮುನಿಗಳ ಆಶೀರ್ವಾದ ಪ್ರಭಾವದಿಂದ ಮಗು ಪ್ರಾಣ ಬಂದ್ಬಿಡ್ತು. ಇದು ರಾಜನ ಮಗು ಎಂಬತಕ್ಕಂಥ ಭಾವನೆಯನ್ನು ಬಲ್ಲಂಥ ಆ ಜರೆ ಎಂಬ ರಾಕ್ಷಸಿ ಮಗುವನ್ನು ತಂದು ಮಹಾರಾಜನ ಕೈಗೆ ಕೊಟ್ಟು, ಮಹಾರಾಜ, ನಿನ್ನ ಕಾಡಿನಲ್ಲಿ ವಾಸ ಮಾಡುವವಳು ನಾನು, ಈ ಮಗುವು ನಿನ್ನದಾದ್ದರಿಂದ ಇದು ಸ್ವೀಕರಿಸು. ಮಹಾರಾಜ ಹೇಳಿದ, ಅಮ್ಮ ನಿನಗೇನಾಗಬೇಕಮ್ಮ? ಏನು ಬೇಡ ಸ್ವಾಮಿ, ನನ್ನ ಹೆಸರು ನೆನಪಿರುವಂತೆ ಈ ಮಗುವಿಗೆ ಹೆಸರಿಟ್ಟುಬಿಟ್ರೆ ಸಾಕು. ಆಗ ಪುರೋಹಿತರನ್ನು ಬರಮಾಡಿಸಿ ಈ ಮಾತು ಹೇಳಿದರೆ ಅವರೇನು ಮಾಡಿದರಂತೆ, ಜರೆ ಎನ್ನುವಳು ಸಂಧಿಸಿದ್ದರಿಂದ ಹುಟ್ಟಿದವನಾದ್ದರಿಂದ ಜರಾಸಂಧ. ಈ ರೀತಿಯಾಗಿ ನಾಮಕರಣವಾಯಿತು. ಶಿವಾನುಗ್ರಹದಿಂದ ಹುಟ್ಟಿದವನಾದ್ದರಿಂದ ರುದ್ರಾಂಶ ಸಂಭೂತನಾದಂಥ ಮಹಾನುಭಾವನಾದ ಭೀಮ, ನಿನ್ನಿಂದಲೇ ಅವನು ಹತನಾಗಬೇಕಾದ್ದರಿಂದಲೇ ಈ ನಾಟಕ ಇಷ್ಟು ದೊಡ್ಡದಾಗಿ ರಚನೆಯಾಯಿತು ಎಂದು ಹೇಳಿದನಂತೆ. ಯಾವ ರೀತಿಯಲ್ಲಾದರೂ ಸರಿಯೇ, ಜಗದೊಡೆಯನಾದ ಕೃಷ್ಣನ ಒಲಮಿಗೆ ಪಾತ್ರರಾದ ಪಾಂಡವರು, ಅದರಲ್ಲಿಯೂ ಮಹಾನುಭಾವನಾದ ಭೀಮ ಜರಾಸಂಧರ ಸಂಹಾರವನ್ನು ಮಾಡಿದನಂತೆ. ಅರ್ಜುನ ಕೇಳಿದ, ಕೃಷ್ಣ ಈಗೇನು ಮಾಡಬೇಕಾಗಿದೆ? ಅಯ್ಯ, ಇದಕ್ಕಿಂತಲೂ ಮುಖ್ಯವಾದ ಕಾರ್ಯ ಎಂದರೆ ಸೆರೆಮನೆಯಲ್ಲಿ ಕಾದಿರುವ ಜನಗಳ ಬಂಧನವನ್ನು ಬಿಡಿಸುವುದು. ನಡೇ ನಡೇ ಎಂದರೆ ಅಲ್ಲಿ ಆ ಜನಗಳೆಲ್ಲ ಕೈಗಳನ್ನು ಜೋಡಿಸಿ, ನಾರಾಯಣ, ಹೇ ವಾಸುದೇವ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು ಎಂಬುದಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತಿದ್ದಾರೆ.

ಎಲ್ಲರೂ ನಾರಾಯಣ ಸ್ಮರಣೆಯನ್ನು ಮಾಡುವಾಗ ಜಗದೊಡೆಯನಾದ ಕೃಷ್ಣ ಬಂದು ಅವರ ಸೆರೆಯನ್ನೆಲ್ಲ ಬಿಡಿಸಿ, ಅಯ್ಯ ಇದು ನಿಮ್ಮ ಪ್ರಾರ್ಥನೆಯಿಂದ ಬಂದಿದ್ದೇನೆ ಸ್ವಾಮಿ, ನಮ್ಮಿಂದ ಏನಾಗಬೇಕು? ಏನು ಇಲ್ಲ, ಧರ್ಮರಾಜ ರಾಜಸುಯಾಗವನ್ನು ಮಾಡುತ್ತಿದ್ದಾನಾದ್ದರಿಂದ ನೀವು ಅಲ್ಲಿಗೆ ಬಂದು ಅವನಿಗೆ ಸಹಾಯವನ್ನು ಮಾಡಿ ಎಂದಾಗ ಆ ನೂರಾರು ಜನ ರಾಜರನ್ನು ಕರೆತಂದಿದ್ದೇ ಧರ್ಮರಾಜನಿಗೆ ಒಪ್ಪಿಸಿದನಂತೆ. ಧರ್ಮರಾಜ ಕಂಡ, ದೇವ ನಿನ್ನ ಆಶೀರ್ವಾದದಿಂದ ಯಾಗ ಪ್ರಾರಂಭ ಮಾಡಲು ಒಳ್ಳೆಯ ಸಮಯವಾಗಿದೆ ಎಂದಾಗ ಅರ್ಜುನ ಉತ್ತರ ದಿಕ್ಕಿಗೂ, ಭೀಮ ಪೂರ್ವಕ್ಕೂ, ಸಹದೇವ ದಕ್ಷಿಣಕ್ಕೂ, ನಕುಲ ಪಶ್ಚಿಮ ದಿಕ್ಕಿಗೂ ಹೋಗಿ ಅಪಾರವಾದ ಐಶ್ವರ್ಯವನ್ನು ತಂದಾಗ ಮಹಾನುಭಾವನಾಗಿರ್ತಕ್ಕಂಥ ಧರ್ಮರಾಜ ರಾಜಸೂಯವನ್ನು ಅವಿಶ್ಚಿನ್ನವಾಗಿ ನೆರವೇರಿಸಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸಿ ಸಮಸ್ತ ಜನಗಳಿಂದಲೂ ಕೂಡ ಪ್ರೀತಿಗೆ ಪಾತ್ರನಾಗಿ ಸಾಂಗವಾಗಿ ರಾಜಸೂಯಾಗವನ್ನು ತಾನು ಮುಗಿಸಿದ್ದಾನೆ ಎಂದ ಮೇಲೆ ಕೃಷ್ಣನ ಒಲಿಮೆಯಿಂದ ಯಾಗವನ್ನು ಮುಗಿಸಿರಬಹುದಾದ ಆ ಪಾಂಡವರ ಚರಿತ್ರೆಯನ್ನು ಕೇಳಿದ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಬೀರಲಿ ಎಂಬುದಾಗಿ ಮಂಗಳವನ್ನು ಪಾಡುತ್ತಾ ಈ ರಾಜಸೂಯಾಗದ ಅಥವಾ ಶ್ರೀಕೃಷ್ಣ ಜರಾಸಂಧ ಎಂಬ ಕಥಾಭಾಗವನ್ನು ಸಮಾಪ್ತಿಯನ್ನು ಮಾಡೋಣ. ಮಂಗಳ

ಆರ್ ಗುರುರಾಜುಲು ನಾಯ್ಡು ಅವರಿಂದ ಕಥಾ ಕಾಲಕ್ಷೇಪ ಶ್ರೀಕೃಷ್ಣ ಜರಾಸಂಧ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ವೆಲ್ಕಮ್ ಟು ಸಜ್ಜನ್ಪುರ್. ಈ ಚಿತ್ರಕ್ಕಾಗಿ ಕೃಷ್ಣಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸ್ವಾನಂದ್ ಕಿರ್ಕಿರೆ ಅವರ ರಚನೆ, ಸಂಗೀತ ನೀಡಿದ್ದಾರೆ ಶಂತನು ಮೊಯಿತ್ರಾ.

ಸಂಗಡಿಗರೊಂದಿಗೆ ಸುಖವಿಂದರ್ ಸಿಂಗ್ ಹಾಗೂ ಉದಿತ್ ನಾರಾಯಣ್ ಅವರು ಹಾಡಿರುವ ನಾ ತುಮ್ ಜಾನೋ ನಾ ಹಮ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ರಚನೆಗೆ ಸಂಗೀತ ನೀಡಿರುವವರು ರಾಜೇಶ್ ರೋಷನ್.

ನಿಖಿಲ್ ವಿನಯ್ ಸಂಗೀತ ನೀಡಿರುವ ಜಾನೆ ಹೋಗಾ ಕ್ಯಾ ಚಿತ್ರದ ಗೀತೆ. ಸಮೀರ್ ಅವರ ಗೀತೆಯನ್ನು ಹಾಡಿದ್ದಾರೆ ಶಾನ್ ಹಾಗೂ ಸರಸ್ವತಿ.

0: ಗುಲ್ಜಾರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಅನೂಮ್ ಮಲಿಕ್. ಜಾನೆಮನ್ ಚಿತ್ರದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಸಾಧನಾ ಸರ್ಗಮ್.
1: ಮೊಹಬ್ಬತ್ತೋ ಮೇ ಜೀನೆ ವಾಲೆ ಖುಷ್ ನಸೀಬ್ ಹೈ, ಮೊಹಬ್ಬತ್ತೋ ಮೇ ಮರ್ನೆ ವಾಲೆ ಭೀ ಅಜೀಬ್ ಹೈ. ಅಜೀಮ್ ಹೈ ಹಮಾರಿ ದಾಸ್ತಾನ್ ಜಾನೆ ಮನ್, ಫಾಸ್ಲೋ ಪೇ ರಹತೆ ಹೈ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ, ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ

0: ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡದಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೆ ಮಾಡಿದಾಗ ನಮಗೆ ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70-80 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಎಲ್ಲ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನು ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ ಇದನ್ನು ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಸಾಯಿ ಅವ್ರನ್ನು ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಖಂಡಿತನು ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡಿಕೊಂಡು ಅವೇರ್ನೆಸ್ ಅನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ್ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ, ಪ್ರಾಥಮಿಕ, ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ ಮೈ ಗಾವ್ .in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ.
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ. ಸೊ ಜೊತೆಯಲ್ಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ರೆ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ, ಎಲ್ಲೆಲ್ಲಿ ಇದ್ನೋ, ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
0: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಎಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಿರೋದು, ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್, ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದರೆ ನಾನು 10th standard ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್, ಆಂಟ್ಸ್, ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್, ದೇ ಡೆಫಿನೆಟ್ಲಿ ಹೆಲ್ಪ್ ಡಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸೋಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನು ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ಮ ಕೈಲಾಗಲ್ಲ, ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ, ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th standard ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪಿಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು, ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್, ಅಲ್ಲಿ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್, ಬಯೋಮೆಡಿಕಲ್ ಇತ್ತು, ಇದಿತ್ತು, ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್

0: ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿನ್ಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
1: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
0: I am a part of some organizations who are into this,
1: mm-hmm.
0: but mainstream age I could not do that.
1: Okay.
0: Yakendra engineering aadmele 2 years nan ashte India alliddiddu, amele I flew out.
1: Mm-hmm.
0: So adrinda illi yenu ಆವಾಗಿನ ಡೆವಲಪ್ಮೆಂಟ್ಸ್ ಆಯಿತು, ಐ ಕುಡಂಟ್ ಮ್ಯಾಚ್. ಆದರೆ ಅಲ್ಲಿ ಅದೇ ಫೀಲ್ಡಲ್ಲೇ ನಾನು ಮಾಸ್ಟರ್ಸ್ ಮಾಡಿದ್ದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಹೆಲ್ಪ್ಡ್.
1: ಓಕೆ, ಆಶಾ ಅವರೇ, ಬೆಂಗಳೂರು, ಮೈಸೂರು, ಸಿಂಗಾಪುರ್, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ?
0: ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ, ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲೀನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ, ಹೌ ಡ್ಯೂ ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು. ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So aa deshana artha maadkolodralagli alli systems enu anta adella tumma tummane ishta aagi namma bharatiya anta olle samskrutina matte kaltang aagogi imply mado tara alli opportunities siktu. Bharatiya samskruti tumma sangagalide alli, so very very friendly. Adrinda Singapore nallunu naavu bharatadalli hegirbodu annodanna anubhavisidvi alli. Discipline ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್, ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ. ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್, ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ. ಸೊ
1: ಮುಗಿಸ್ಕೊಂಡು,
0: ಯೆಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್. ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್, ಅದರಿಂದ ಸಂಗೀತಕ್ಕೂ ನನಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬೋರೋ ಬುಕ್. So that I can never forget.
1: Okay. ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ ಐ ಯೂಸ್ ಟು ಹ್ಯಾವ್ 68 ಸ್ಟೂಡೆಂಟ್ಸ್ ಪರ್ ಬ್ಯಾಚ್ ವೆನ್ ಐ ಕೇಮ್ ಟು ಮೈ ಇಂಜಿನಿಯರಿಂಗ್. ಸೊ ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ ಹೋಗಿ ಮತ್ತೆ ಬಂದು ಸಂಜೆನೂ ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡು ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂಥ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್.
1: ಓಕೆ,
0: ಇಟ್ಸ್ ವೆರಿ ಅಪ್ರಿಷಿಯೇಟಿವ್, ಅವ್ರು ಓದದೇ ಇದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗಲಿ ದೇಶದ ಬೆಳವಣಿಗೆ ಆಗಲಿ ಅಂತ ಎಲ್ಲೋ ಒಂದು ಕಡೆ ಥಾಟ್ ಇರ್ತಾ ಇತ್ತು, ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಫಾರ್ ಎವ್ರಿಬಡಿ, ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದ್ಮೇಲೆ ಎಲ್ಲರ ಕಾರ್ಪೊರೇಟ್ಗೆ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್.

0: ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ, ನಿಮ್ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ಡ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರ್ ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಡ್ನ್ಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಡ್ನ್ಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಕಾಕ ಬರುತ್ತೆ. ಅಂಡ್
1: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟೀಕ್ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್ ಆ ತರ. ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ, ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು? ಆಶಾ,
0: ನಾನ್ ಜಾಸ್ತಿ ಕಲಿತೆ ಅದರಿಂದ. ಕಲಿಯೋದಕ್ಕೆ ಕೊನೆನೆ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ, ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ, ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು? ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ?
0: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೇ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಆವಾಗಲಿ ಇನ್ನು 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗೆ ಮಾಡೋದು ಹೇಗೆ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯಿತು. ಆವಾಗ ಯಾರಿಗೆ ಅದು ಮಾಡೋಕ್ಕೆ ನನ್ನ ಥರನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: Maybe it might have come to you by experience, ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗ್ ಬರುತ್ತೆ. ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರು ಇದನ್ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್. ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಇಷ್ಟು ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನಿಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಆ್ಯಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬ ಮುಖ್ಯ ಅಂತ ನನಗನ್ಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೂ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ.

0: ಇದು ತುಂಬ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದರೆ, ಲುಕ್ ಆಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ಥರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂಥದ್ದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನೂ ಇಲ್ಲ ಅಂದರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯುವರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಕೇಳಿಸ್ಕೊಂಡ್ರೇ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ಥರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ಥರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸ್ಬೋದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ಥರ ಆಗ್ಬೋದು, ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ಥರ ಇದು. ಸೊ ಅಂಥ ಸ್ಕಿಲ್ಸ್ನ ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು CPR ಬಗ್ಗೆ.
0: CPR ಆಗಲಿ,
1: ಎಲ್ಲ ಸಾಮಾನ್ಯ ಜನರಿಗೂ CPR ಬಗ್ಗೆ ತಿಳ್ಕೊಂಡಿರಲೇಬೇಕು ಅಂತ ನನ್ನ ಅನ್ಸ.
0: ತುಂಬಾನೇ ಇಂಪಾರ್ಟೆಂಟ್, ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. CPR ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಅಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದು ಪಿಜ್ಜಾಗ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ, ನಾನು ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ವಾರ್ಡೆ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡೋಕ್ಕೆ ಅಂತ ಹೋಗಲ್ಲ, ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ಮ ಫ್ರೆಂಡ್ಸ್ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅವ್ರಿಗೆ ಆವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನು ಯಾಕೆ ಮಾಡಬಾರ್ದು ಅಂತ. ಸೊ ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್, ಹಾಂ ಅದನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವರಿಗೆ ನೀವು ತಿಳಿಸಿ ಹೇಳಬೇಕು, ನೀನು ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದರೆ ಇದನ್ನು ಮಾಡ್ತಿದ್ಯಲ್ಲ ಇಷ್ಟು ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡೋಕ್ಕಾಗಲ್ಲ ಇದನ್ನು, ಸೊ ನೀನು ಅದನ್ನು ಮಾಡಿಕೊಡು ಅನ್ನೋದು ಆ್ಯಸ್ ಅ ಗಿಫ್ಟ್.
1: ಓಕೆ.
0: ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ.
1: ಓಕೆ.
0: ಸೊ ಆವಾಗ ಶಿ ರೆಕಗ್ನೈಸಸ್ ಅವರ್ ಟ್ಯಾಲೆಂಟ್ ಅಂಡ್ ಶಿ ಇಸ್ ಗ್ರೋನ್. ಸೊ ಈ ತರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ಡಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗೆ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ನು ಕೆಲವು ಹರಿದೋಗಿರ್ಬೋದು, ಅದರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ಗೆ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ? ದಟ್ ಮೆಮರಿ
0: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ. ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ, ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ

0: ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
1: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ಥರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ನಲ್ಲಿ ವಿ ಆಸ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಲ್ಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ, ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರು ಕಸ್ಟಮರು ಇದನ್ನು ಯಾರು ಮಾಡಿದ್ದು ಅಂದರೆ, ಫಾರ್ ಎಕ್ಸಾಂಪಲ್, ನಾನು ಸಾರೀಸ್ನ ಎಷ್ಟೊಂದು ಆಂಧ್ರದಿಂದ ಆಗಲಿ ಇಳ್ಕಲ್ಲಿಂದ ಆಗಲಿ ವಿವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ, ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ? ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
0: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
1: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
0: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ, ನಿಮ್ಮ ಪರ್ಸ್ನಲ್ ಆಗಿ ತುಂಬ ಸ್ಟ್ರೆಸ್ ಇರುತ್ತೆ, ಯಾಕಂದರೆ ಒಂದು ಕೆಲಸ ಮಾಡಿದ್ರೆ ನಮಗೆ ಆಫೀಸ್, ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ, ಆಯಿತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ, ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ?
1: ಖಂಡಿತ.
0: ಏನದು?
1: ನನಗೆ ಚಾಂಟಿಂಗ್ ತುಂಬ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೇ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರ ಒಂದೇ ಲೈನ್ ಯಾವುದೋ ಜಪ ಅಂತ, ಯಾ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ಥರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ದೇರ್.
0: ಓಕೆ, ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯಿತಾ? ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
1: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ, ಓಕೆ, ಡೂ ಇಟ್.
0: ಸೊ ಒಬ್ಬರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ?
1: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
0: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ?
1: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
0: ಓಕೆ, ನಿಮ್ಮ ಲೈಫನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ?
1: ಒಂದು ವರ್ಡ್ ನಲ್ಲಿ ಹೇಳ್ತೀನಿ ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
0: ಅಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು, ನಮಸ್ಕಾರ.
1: ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು
1: ಸೋ ಮಚ್.
2: ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ನಾಳೆ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 ಹನ್ನೊಂದು ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
3: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಕೇಳುಗರೆ, 1:20 ಸ್ವರಮಾಧುರ್ಯ ಕಾರ್ಯಕ್ರಮ. ಶ್ರೀರಕ್ಷಾ ರವೀಂದ್ರ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. 2:40 ನಾಟಕ ಕಾಲಯಾತ್ರೆ ಪ್ರಸಾರವಾಗಲಿದೆ. ರವೀಂದ್ರನಾಥ ಠಾಗೋರರ ಮೂಲ ಬಂಗಾಳಿ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಮೀರಾ ಚಕ್ರವರ್ತಿ ಹಾಗೂ ಚನ್ನಕೇಶವ. ನಿರ್ದೇಶನ ಕಲ್ಲಪ್ಪ ಪೂಜೇರ. ಪ್ರಸ್ತುತಪಡಿಸುವವರು ಕುಂದಾಪುರ ಭಂಡಾರ್ಕಾಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು. ಆಕಾಶವಾಣಿ ಮಂಗಳೂರು. ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ಟಿಸೆಲ್ ಥೆರಪಿ, ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
4: ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಮಾಡಬೇಕಾಗಿ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್

0: ಕೀಮೋಥೆರಪಿ ಅಂತ ಹೇಳ್ತೇವೆ. ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲೂ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯೂ ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರಿಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನು ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನು ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ಕೆಲವೊಂದು ಕ್ಯಾನ್ಸರ್ಗಳನ್ನು ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಹಚಾರ ಅಂತ ಹೇಳ್ತೀವಿ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೇಳಿ ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ವರ್ಷದ ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ನಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ. ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂಥದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶ. ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದ ತಕ್ಷಣ ಎಲ್ಲಿ, ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂಥದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂಥದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನ್ಗೂ ಕೂಡ ಒಂದು ರೆಸ್ಟ್ ಕೊಡುವಂಥದ್ದು, ಆ ರೀತಿಯಾದಂತಹ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಹಿಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವೀಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
3: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸಕ್ಕೆ ಹೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡೋದು ನಮ್ಮ ಅಸ್ಥಿ ಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ.

0: ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
1: ಹಾಗಾದ್ರೆ ಇದರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
0: ನೋಡಿ, ಹಲವಾರು ಕಾಯಿಲೆಗಳಿದೆ, ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್, ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳೆಂದರೆ ಲುಕೀಮಿಯಾ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ಥರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಒಂದು ಪೇಷಂಟಿಗೆ ನಾವು ಡಯಾಗ್ನೋಸಿಸ್ ಅಂದರೆ ಮಾಡಿದ ನಂತರ ಅದು ಲೋ ರಿಸ್ಕ ಹೈ ರಿಸ್ಕ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ದರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ, ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದೆ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸ್ಯಾಲ್ವೇಜ್ ಅಂದರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಾಲ್ಟೇಷನ್, ಕನ್ಸಾಲ್ಟೇಷನ್ ಅಂದರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರಲ್ಲಿ ಫಿಟ್ ಇದ್ದ ಪೇಷಂಟ್ಸ್ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂಥ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕ್ಕಲ್ ಸೆಲ್ ಅನೀಮಿಯಾ, ಥಲಸ್ಸೀಮಿಯಾ, ಇಂಥ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದೇರ್ ಇಸ್ ಎ ಪ್ರಾಬ್ಲಮ್ ದೇರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದರೆ ಸರಿ ಉತ್ಪಾದನೆ ಆಗುವುದಿಲ್ಲ, ಉತ್ಪಾದನೆ ಆದ ಸೆಲ್ಸ್ ಇನ್ಫೆಕ್ಷನ್ಸ್ನ ಅಗೇನ್ಸ್ಟ್ ಫೈಟ್ ಮಾಡುವುದಿಲ್ಲ. ಇಂಥ ಪ್ರಾಬ್ಲಮ್ ಇದ್ದರೆ ಅದು ಸಾರ್ಟ್ ಔಟ್ ಮಾಡಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ಟರೆ ಸರಿಯಾಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ಟರೆ ಅದು ದಟ್ ವಿಲ್ ರೀಪ್ಲೇಸ್ ಆ್ಯಂಡ್ ಅದು ದಟ್ ವಿಲ್ ಫೈಟ್ ಆರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಇನ್ ಸಮರಿ, ಬೋತ್ ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಮತ್ತು ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂಥ ಚಿಕಿತ್ಸೆಯ ಹೇಗೆ?
0: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವು ಈ 0%ಇಂದ ಒಂದು 60% ವರೆಗೆ ತಗೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಗೊಂಡೋಗ್ಬೋದು. ಬಟ್ ಇಟ್ ಈಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ ಬದುಕುವ ಚಾನ್ಸಸ್ಸೇ ಇಲ್ಲ ಅಂತ ಹೇಳಬಹುದು. ಯಾಕೆಂದರೆ ಅದು ಅಂಥ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡೋದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
0: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದ್ದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನೆಂದರೆ ಈ ರೆಮಿಷನ್ಗೆ ಬಂದ ಪೇಷಂಟ್ಸ್ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಕಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದೆ ಏನಂದರೆ ಅದಕ್ಕೆ ಆಪರೇಷನ್ ಏನೂ ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ.

0: ಅಂತ ಕ್ಯಾನ್ಸರ್ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸ್ನ ಕ್ಲೀನ್ ಮಾಡೋದಿಲ್ಲ, ರಿಮೂವ್ ಮಾಡೋದಿಲ್ಲ, ಕಿಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಆನ್ ಹಂಟ್, ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಶನ್ಲಿ ಅದು ಎರಡು ಮೂರು ತರದ್ದಿದೆ. ಒಂದು ಫುಲ್ ಮ್ಯಾಚ್. ಫುಲ್ ಮ್ಯಾಚ್ ಅಂದರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 ಬ್ರದರ್ಸ್ ಇದ್ದರೆ ಅಥವಾ ಫದರ್ಸ್ ಅವ್ರ ಸಿಸ್ಟರ್ಸ್ ಇದ್ದರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರು ಮ್ಯಾಚ್ ಆಗೋಲ್ಲ, ಕೆಲವು ಸಲ ಎರಡು ಮ್ಯಾಚ್ ಸಿಗ್ಬಹುದು. ಸೊ ಮ್ಯಾಚ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ದರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%, 70% ಮ್ಯಾಚ್. ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್, ಅಂದ್ರೆ ಒಡ ಹುಟ್ಟಿದವರು, ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರು ಆಗಬಹುದು, ಅವರಿಗೆ ಯಾವ ರೀತಿಯಾದಂತ ಪರೀಕ್ಷೆಗಳನ್ನ, ಟೆಸ್ಟ್ಗಳನ್ನ ನೀವು ಮಾಡ್ತೀರಾ?
0: ಡೋನರ್ಸ್ ಅಂದ್ರೆ ಅದು ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್, ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿ ಅಲ್ಲಿದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ಗೆ. ಫಿಟ್ನೆಸ್ ಅಂದ್ರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದರೂ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲ್ ಅಲ್ಲಿ ಇರಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ್ಬಹುದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ರೆ ವಿ ಟೆನ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್, ಹೆಲ್ದಿಯರ್ ದ ಡೋನರ್, ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
0: ಮಿನಿಮಮ್ ಅಂದರೆ ಸಿ, ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ, ಸೊ ಪೇರೆಂಟ್ಸಿನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು. ಮತ್ತೆ ಡೋನರ್ಸ್ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎರಡು ಅಂದರೆ ಮಿಸ್ ನಾಮ್ಸ್ ಇದೆ. ಒಂದೇನೆಂದರೆ ಅದು ಕಿಡ್ನಿ ಥರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗೋದಿಲ್ಲ. ಇದು ಬೋನ್ ಮ್ಯಾರೋ ಅಂದರೆ ಇಟ್ ಈಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗೆ ಅಲ್ಲ ಅದು. ಸೊ ಇನ್ ಎ ವೇ ದೇರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋವಿಗೆ. ಸೊ ಅದು ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬೋದು. ಸೊ ಅದು ಬ್ಲಡ್ ಕೊಟ್ಟಾಗೆ, ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ, ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡಬೇಕಾಗಿಲ್ವಾ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ, 3 days ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ಗೆ ಬರಲಿಕ್ಕೆ. ಮತ್ತೊಂದು ಏಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ಡಿಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದರೆ ಜನರಲ್ ಅನಸ್ತೀಶಿಯಾ, ಆಪರೇಷನ್, ನೋವು ಏನೂ ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದರೆ ಡಿಸ್ಕಂಫರ್ಟ್ ಆಗ್ಬಹುದು, ಬಟ್ ದೇರ್ ಇಸ್ ನೋ ಪೇಯ್ನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇಯ್ನ್ ಇಲ್ಲ, ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ. ಹಾಗಾಗಿ ದಟ್ ಈಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರಿಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು, ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು, ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್. ಅವರಿಗೆ ಹೈ ಡೋಸ್ ಕೀಮೋ ತೆಗೆ ಕೊಡ್ತೇವೆ, ಮತ್ತೆ ನಾವು ಅದು ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ, ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 weeks ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವರು ರೆಮಿಷನ್ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು, ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್. ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು.

0: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
1: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಗೆ ಡಯಾಗ್ನೋಸಿಸ್ ಮಾಡಿ ರಿಸ್ಕ್ ಅಸೆಸ್ ಮಾಡ್ತೇವೆ. ಒನ್ಸ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ ಗೆ ತಕೊಂಡು ಹೋಗ್ಲಿಕ್ಕೆ. ಸೊ ಒನ್ ಆರ್ ಟೂ ಸೈಕಲ್ಸ್ ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ, ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದರೆ ಅದು ಒಡಹುಟ್ಟಿದವರು ಆಗ್ಬೋದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಆ್ಯಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 ಡೇಸ್ ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ ಕೊಡ್ಬೋದು ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್. ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟಿನ ಪ್ರಿಪೇರ್ ಮಾಡ್ತೇವೆ, ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿಬಿಡ್ತೇವೆ. ಆ ಟೈಮಲ್ಲಿ ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದರೆ ಒನ್ ಡೇ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಮತ್ತು ಅದರ ಐದರ್ ಫ್ರೀಸ್ ಮಾಡ್ಬೋದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕಲ್ಲಿ. ಮತ್ತು ಡೇ 0 ಅಂದರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟಿಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 weeks ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಅಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 weeks ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಇಟ್ ಟಿಲ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಇಂಥ ಕಣಗಳು ಅದು ಪ್ರೊಡ್ಯೂಸ್ ಮಾಡೋ ತನಕ ವಿ ಅವರನ್ನು ಐಸೋಲೇಷನ್ ಅಲ್ಲಿ ಇಡ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡ್ಬೋದು, ಮೊಬೈಲ್ ಫೋನ್ ಅಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, ಟಿ ವಿ ನೋಡ್ಬೋದು, ಫೋನ್ ಮಾಡ್ಬೋದು, ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ, ಬಟ್ ಅವರಿಗೆ ಫೋನ್ ಕಾಲ್ ವಿಡಿಯೋ ಕಾಲ್ ಎಲ್ಲ ಮಾಡ್ಬೋದು ರೂಮಿಂದ. ಸೊ ಅದೆಲ್ಲ ಮಾಡ್ಬೋದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 weeks ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
0: ಈಗ 2 ವಾರಗಳ ನಂತರ ಪೇಷಂಟ್ ಮನೆಗೆ
1: ಟೋಟಲ್ ಒಂದು 4 weeks ಆಗ್ತದೆ. ಯಾಕೆಂದರೆ ಸಿ 1 week ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 weeks ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3-4 weeks ಹಾಸ್ಪಿಟಲಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಅದು ಕಳೆದವರು ಡಿಸ್ಚಾರ್ಜ್ ಮಾಡ್ತೇವೆ.
0: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋಅಪ್ ಮಾಡಬೇಕಾಗ್ತದೆ ಹೇಗೆ?
1: ನಾವು 6 months ಕ್ಲೋಸ್ ಆಗಿ ಫಾಲೋಅಪ್ ಮಾಡ್ತೇವೆ. ಫಸ್ಟ್ 3 months ವಾರಕ್ಕೆ 1-2 ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆ, ಬ್ಲಡ್ ಅಲ್ಲಿ ಇದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತೆ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 months. ಅದು ಕಳೆದು ನೆಕ್ಸ್ಟ್ 3 months ಒಂದೊಮ್ಮೆ ಸಂವಾಟ್ ನಿಯರ್ಲಿ ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂತ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್ ಫ್ರೀ 6 months ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ, ಮತ್ತೆ ಅಪ್ ಟು ಎ ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
0: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
1: ಈಗ ಕಾರ್ ಟಿ ಸೆಲ್ ಥೆರಪಿ ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸ್ಗೂ ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲಿ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದರೆ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದರನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸ್ನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟಿಂದ, ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅದರನ್ನು ಫ್ರೀಜ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟಿಗೆ ಕೊಡ್ತೇವೆ. ಸೊ ಪೇಷಂಟ್ಸ್ನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟಿಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
0: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿಯಾಗಿರುತ್ತದೆ?
1: ಅದು ಲುಕೀಮಿಯಾ ಲಿಂಫೋಮಾ ಮೈಲೋಮಾ ಕ್ಯಾನ್ಸರ್ಸ್ 3 ಬ್ಲಡ್

0: ಸಸ್ಸಿಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದರೂ ವ್ಯತ್ಯಾಸ ಏನಿದೆ?
0: ಈ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏನ್ ಮಾಡ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಎಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಇಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ತರ ಇರ್ತದೆ ಮತ್ತೆ ಅವರು ಮತ್ತೆ ಬರಬೇಕಾಗುತ್ತೆ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 3 weeks ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 weeks ಹಾಸ್ಪಿಟಲ್ ಅಲ್ಲಿ ಇಂತಹ ಸೈಡ್ ಎಫೆಕ್ಟ್ಸ್ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರೂಟೀನ್ ಆಗಿ ಮಾನಿಟರ್ ಮಾಡಿಸೋ ಮಾನಿಟರ್ ಮಾ. ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದರ್ ಆರ್ ಪೇಷಂಟ್ಸ್ ಒಂದು 6 months ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ಗಳು ಇದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ಗೆ ಅದಕ್ಕೆ ಟ್ರೈನಿಂಗ್ ಆಗಬೇಕು ಹೆಚ್ಚಾಗಿ. ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡಿದ್ರು, ಯಾಕೆಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀಇನ್ಫ್ಯೂಷನ್ ಪ್ರತಿ ಈ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದ್ರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗಾಟ್ ಟ್ರೈನ್ಡ್ ಮ್ಯಾನ್ ಪವರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಅಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೆ ಈ ಕಾರ್ ಟಿ ಸೆಲ್ ಥೆರಪಿ ಏನಿದೆ ಇದ್ರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಾನೆ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ ಮತ್ತೆ ಈ ಇನ್ಶೂರೆನ್ಸ್ ಗಳು ಇದನ್ನ ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ ಟಿ ಸೆಲ್ ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಆವರೇಜ್ ಕಾಸ್ಟ್ 4-5 lakhs ಇದೆ. ಅದರಲ್ಲಿ ಎಲ್ಲಾದರೂ ಕಾಂಪ್ಲಿಕೇಶನ್ಸ್ ಆದರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದ್ಯಾನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸ್ ನ ಅರೌಂಡ್ 1/2 ದ ಕಾಸ್ಟ್ ಅಲ್ಲಿ ನಮಗೆ ಮಾಡಬಹುದು. ಅಲೋಜೆನಿಕ್ ಅಂದ್ರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ಅರೌಂಡ್ 12-15 lakhs ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ದ ಕೋಟೇಷನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ದು ಫಸ್ಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ ಆಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 lakhs ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವು ಹೇಳಿದೆ ಕಡಿಮೆಗೆ ಮಾಡ್ತೇವೆ, ಅಂಡ್ ವಿ ಡಿಡ್ ಇಟ್ ಇನ್ 15 lakhs. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಲಿಯಾನ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡ್ ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನ ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ

ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತು ಸಬ್ಸಿಡಿ ಅಂದರೆ ಒಂದು ಸಹಾಯಧನ, ಅಂದರೆ ನೀವು ಅದನ್ನೇನು ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ಥರ ಅಲ್ಲ, ಲೋನ್ ಅಂದರೆ ಸಾಲ ಪಡೆದ್ರೆ ನೀವು ಅದನ್ನು ಕಂತಲ್ಲಿ ಕಟ್ಟಬೇಕಲ್ಲ, ಆ ಥರ ಅಲ್ಲ. ಸಹಾಯಧನ ಅಂದರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನು ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ಥರದ

ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತ ಆದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್ ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕೋ, ಸೊ ಆ ತರದಕ್ಕೆ ಸಿಗುವಂಥದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದೇನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡುತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮ್ಗೆ ಕೆಲಸ ಕೊಡಬೇಕು ಅಂತಿರಲ್ಲ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೇ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ.
ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸಿಕೊಂಡು ನಾವು ಹೇಗೆ

0: ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ, ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ. ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನಿಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್, ಏನೋ ಒಂದು ಆಗಿ, ಏನೋ ಒಂದು ರೋಗ ತಗಲಿ, ಅದಕ್ಕೇನಾದರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆಯಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದ್ ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದ್ ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ, ಮೇಕೆ, ಕುರಿ, ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ, ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ.ಎಸ್.ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರ

0: ಭಾರತದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆಯಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆಯಿದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನಿಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ WHO ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಾಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ್ರ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047 ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು.

0: ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026ರ ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು, ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೊಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟ್ರಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

ಸ್ವರಮಾಧುರಿಯ ಕಾರ್ಯಕ್ರಮ. ಶ್ರೀರಕ್ಷಾ ಅರವಿಂದ್ ಅವರು ಹಾಡಿರುವ ವಚನಗಳು. ಮೊದಲಿಗೆ ಅಕ್ಕಮಹಾದೇವಿಯವರ ವಚನ.

ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಶ್ರೀರಕ್ಷಾ ಅರವಿಂದ್ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯಪ್ರಕಾಶ್ ಕಾರ್ತಿಕ್ ಹಾಗೂ ಹರ್ಷಿಕಾ ದೇವನಾಥ್ ಅವರು ಹಾಡಿರುವ ವಿಕ್ರಾಂತ್ ರೋಣ ಚಿತ್ರದ ಗೀತೆ. ಅನೂಪ್ ಭಂಡಾರಿ ಅವರ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರು ಸಂಗೀತ ನೀಡಿರುವ ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕೊಳೂರು ಚಿನ್ನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷ ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಮಿಯ ಪದವು.

ಅಪಾಯವಿದೆ ಎಚ್ಚರಿಕೆ ಚಿತ್ರದ ಗೀತೆಯನ್ನು ಕೇಳಬೇಕೆಂದು ಸಂದೇಶ ಕಳಿಸಿದವರು ಉಪ್ಪೂರು ಉಗೇಲ್ಬೆಟ್ಟುವಿನ ರತ್ನಾಕರ ಜಯಲಕ್ಷ್ಮಿ ಹಾಗೂ ಮೋನಿಕಾ. ಸುನಾತ್ ಗೌತಮ್ ಅವರ ಸಂಗೀತದಲ್ಲಿ ಅಭಿಜಿತ್ ತೀರ್ಥಹಳ್ಳಿ ಅವರ ರಚನೆಯನ್ನು ಹಾಡಿದ್ದಾರೆ ರಜತ್ ಹೆಗಡೆ.

ಚೇತನ್ ಕುಮಾರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಸಂಗಡಿಗರೊಂದಿಗೆ ಸಂಜಿತ್ ಹೆಗಡೆ ಅವರು ಹಾಡಿರುವ ಅಯೋಗ್ಯ ಚಿತ್ರದ ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದವರು ಕಾರ್ಕಳದಿಂದ ವೇಣು ಶಶಿ ಮೇಧ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಹಾಗೂ ಮನೆಯವರು.

ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಸುಕಿ ವೈಭವ್. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಸಂಗೀತ ನೀಡಿರುವ ಈ ಗೀತೆಗಾಗಿ ಅಪೇಕ್ಷೆ ಪಟ್ಟವರು ಉಡುಪಿ ಬಂಟಕಲ್ಲಿನ ಸದಾನಂದ ನಾಯಕ್, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ, ಮನೀಶ್ ಕಲಶ್ರೀ ಹಾಗೂ ಭದ್ರೆ ಬಂಧುಗಳು.

ಅನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮಿ. ಕವಿರಾಜ್ ಅವರ ರಚನೆಗೆ ಸಾಧು ಕೋಕಿಲ ಸಂಗೀತ ನೀಡಿರುವ ಈ ಗೀತೆಗಾಗಿ ಅಪೇಕ್ಷೆ ಪಟ್ಟವರು ಸುಳ್ಯ ತಾಲೂಕು ಇಂದ್ರಾಜಯ ಲೋಕೇಶಾಚಾರ್ಯ ಲೋಹಿತಾಚಾರ್ಯ ಸೌಮ್ಯ ಲೋಹಿತ ಆರಾಧ್ಯ ಅಕ್ಷಜ್ ನಾರಾಯಣಾಚಾರ್ಯ ಲೋಲಕ್ಷ್ಮೀ ನಾರಾಯಣ ಅನ್ವಿತ್ ಅದ್ವಿತ್ ಹಾಗೂ ಅಪ್ಪ ಅಮ್ಮ.

0: ಬ್ರಹ್ಮಾವರದ ಜ್ಯೋತಿ ಭಂಡಾರಿ ಅವರಿಗಾಗಿ ಏಕ್ಲವ್ಯ ಚಿತ್ರದ ಯುಗಳ ಗೀತೆ ಹಾಡಿರುವವರು ಸೋನು ನಿಗಮ್ ಹಾಗೂ ಸೈಂಧವಿ. ವಿಜಯ್ ಈಶ್ವರ್ ಅವರ ಸಾಹಿತ್ಯ, ಸಂಗೀತ ಅರ್ಜುನ್ ಜನ್ಯ.
1: Every day I be for you.

ಅನೂಪ್ ಸೀಳಿನ್ ಸಂಗೀತ ನೀಡಿರುವ ಬಿತ್ರಿ ಚಿತ್ರದ ಈ ಗೀತೆಗಾಗಿ ಸಂದೇಶ ಕಳಿಸಿದವರು ಪುತ್ತೂರು ನೇರಳಕಟ್ಟೆಯ ವನಿತಾ, ಜಯಶ್ರೀ, ಗುರು, ವೇಣು, ಗೀತಾ, ಹರ್ಷಿತ್, ಅರವಿಂದ್ ಹಾಗೂ ಮನೆಯವರು.

ಎಕ್ ಅಜ್ನಬಿ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಅವರು ಹಾಡಿರುವ ಜೈದೀಪ್ ಸಾಹ್ನಿ ಅವರ ರಚನೆ. ಸಂಗೀತ ನೀಡಿರುವವರು ವಿಶಾಲ್ ಶೇಖರ್.

ಚಿತ್ರ ಓಂಕಾರ. ಗುಲ್ಜಾರ್ ಅವರ ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾಣ್, ಸುಖವಿಂದರ್ ಸಿಂಗ್ ಹಾಗೂ ವಿಶಾಲ್ ದದ್ಲಾನಿ. ಸಂಗೀತ ನೀಡಿರುವವರು ವಿಶಾಲ್ ಭಾರದ್ವಾಜ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್

0: ಚಿಪ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ಧತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gaadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು. ನಾಟಕ ಕಾಲಯಾತ್ರೆ. ರವೀಂದ್ರನಾಥ್ ಟಾಗೋರರ ಮೂಲ ಬಂಗಾಳಿ ರಂಗನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಮೀರಾ ಚಕ್ರವರ್ತಿ ಹಾಗೂ ಚೆನ್ನಕೇಶವ. ನಿರ್ದೇಶನ ಕಲ್ಲಪ್ಪ ಪೂಜೇರ. ಪ್ರಸ್ತುತಪಡಿಸುವವರು ಕುಂದಾಪುರದ ಭಂಡಾರ್ಕಾರ್ಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು. ಕೇಳಿ ನಾಟಕ ಕಾಲಯಾತ್ರೆ.

0: ನಮನ. ರವೀಂದ್ರನಾಥ್ ಟಾಗೂರ್ ಅವರು ವಿಶ್ವ ಸಾಹಿತ್ಯದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರು. ವಿಶ್ವ ಕವಿಯೆಂದೇ ಪ್ರಸಿದ್ಧರಾದವರು. ಸಾಹಿತ್ಯಕ್ಕೆ ಮೀಸಲಾದ ನೋಬೆಲ್ ಪುರಸ್ಕಾರವನ್ನು ಭಾರತಕ್ಕೆ ತಂದುಕೊಟ್ಟು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದ ಅವರ ಕೃತಿಗಳಿಗೆ ದೇಶ ಕಾಲಗಳ ಹಂಗಿಲ್ಲ. ಇವರ ಗೀತಾಂಜಲಿ ವೈಯಕ್ತಿಕತೆಯ ಎಲ್ಲೆಯನ್ನು ಮೀರಿ ಭಾಷೆ ಸಂಸ್ಕೃತಿಗಳ ಕ್ಷಿತಿಜಗಳನ್ನು ವಿಸ್ತರಿಸಿದ ಕೃತಿ. ಇದರ ಗೀತೆಗಳು ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿವೆ.
1: ಗೀತಾಂಜಲಿಯಲ್ಲಿ ಟ್ಯಾಗೂರ್ ಅವರು ಹೇಳ್ಯಾರಾ?

0: ಹೀಗೆ 3000 ಹೆಚ್ಚು ಕವಿತೆಗಳನ್ನು,
1: 94 ಕಥೆಗಳನ್ನು,
2: 8 ಕಾದಂಬರಿಗಳನ್ನು,
3: ಸುಮಾರು 40 ಹೆಚ್ಚು ನಾಟಕಗಳನ್ನು
1: ರಚಿಸಿದ್ದಾರೆ.
0: ಇನ್ನು ನಾಟಕಕ್ಕೆ ಬಂದ್ರಂತೂ ಮುಗೀತಪ್ಪ. ನಟರಾಗಿ,
1: ನಿರ್ದೇಶಕರಾಗಿ,
2: ವಿನ್ಯಾಸಕಾರರಾಗಿಯೂ ಕೆಲಸ ಮಾಡ್ಯಾರ.
0: ಹಾಗಾದ್ರ ಅವ್ರದೊಂದು ನಾಟಕ ಮಾಡೋಣ್ರೇನಪ್ಪ?
1: ಮಾಡೋಣ.
0: ಯಾವ ನಾಟಕ ಮಾಡೋಣ?
4: ಕಾಲಯಾತ್ರೆ.
0: ಯಾವುದು?
1: ಕಾಲಯಾತ್ರೆ.
0: ಹಾಗಾದರೆ ಆರಂಭವಾಗಲಿ ಯಾತ್ರೆ.
4: ಮಹಾಕಾಲನಿಗೆ
1: ಜಯವಾಗಲಿ,
4: ಮಹಾಕಾಲನಿಗೆ
1: ಜಯವಾಗಲಿ,
4: ಮಹಾಕಾಲನಿಗೆ
1: ಜಯವಾಗಲಿ,
4: ಮಹಾಕಾಲನಿಗೆ
1: ಜಯವಾಗಲಿ.
4: ಸಿದ್ಧಿರಸ್ತು,
1: ಸಿದ್ಧಿರಸ್ತು,
4: ಸಿದ್ಧಿರಸ್ತು,
1: ಸಿದ್ಧಿರಸ್ತು,
4: ಸಿದ್ಧಿರಸ್ತು,
1: ಸಿದ್ಧಿರಸ್ತು.
4: ಮಹಾಕಾಲನಿಗೆ
1: ಜಯವಾಗಲಿ,
4: ಮಹಾಕಾಲನಿಗೆ
1: ಜಯವಾಗಲಿ,
4: ಮಹಾಕಾಲನಿಗೆ
1: ಜಯವಾಗಲಿ.

0: ನಮ್ಮ ಮಹಾಕಾಲನ್ ರಥ ಈ ಸಲ ಹೀಗೆ ಒಂದು ಚೂರು ಅಲುಗಾಡ್ದ ಹಾಗೆ ನಿಂತು ಬಿಟ್ಟಿದೆಯಲ್ಲ, ಸಾಕ್ಷಾತ್ ಕಾಲನೇ ನಿಂತು ಬಿಟ್ಟ ಹಾಗಾಗಿದೆ.
1: ಯಾರ್ದೋ ಏನೋ ತಪ್ಪಾಗಿರ್ಬೇಕು, ನಂಗ್ ಗೊತ್ತು. ಆ ಜೋಯಿಸ್ರು ಅದನ್ನೇ ಹೇಳ್ತಿದ್ರು.
2: ಯಾರ್ದು ಏನು ತಪ್ಪಾಗಿರ್ಲಿಕ್ಕಿಲ್ಲ, ಬಹುಶಃ ನಮ್ಮ ಮಹಾಕಾಲನಿಗೆ ಸುಸ್ತಾಗಿರೋ ಕಾಂತಿದೆ, ಅವನೇ ಮುಂದೋಗಕ್ ತಯಾರಿಲ್ಲ ಅಷ್ಟೇ.
1: ಇದೇನ್ ಹೇಳ್ತಿದ್ಯಪ್ಪ, ಅವನೇ ಮುಂದೋಗ ಮನ್ಸ್ ಮಾಡ್ತಿದ್ರೆ ನಮ್ದಾದ್ರೂ ಏನ್ ನಡೆಯುತ್ತೆ? ಅಲ್ಲಿ ನೋಡು ಆ ಹಗ್ಗ ಹೇಗ್ ಬಿತ್ಕೊಂಡಿದೆ ಅಂತ. ಎಷ್ಟೋ ಯುಗಗಳಿಂದ ನಮ್ಮ ಜನ ಕೈಯಾರೆ ಮುಟ್ಟಿದ ಹಗ್ಗ, ಹೀಗೆ ಯಾವತ್ತು ಧೂಳಿನಲ್ಲಿ ಬಿದ್ದುಕೊಂಡಿರಲ್ಲ ಬಿಡು.
0: ಕಾಲನ ರಥ ಏನಾದ್ರೂ ಮುಂದ್ ಹೋಗ್ದಿದ್ರೆ ಆ ಅಲ್ಲಿ ಬಿದ್ದಿರೋ ಹಗ್ಗವೇ ನಮ್ಮ ನೇಣಾಗಿ ಬಿಡೋದು ಖಂಡಿತ.
3: ಆ ಹಗ್ಗವನ್ನು ನೋಡ್ತಿದ್ರೆ ನನಗೆ ಭಯವಾಗ್ತಿದೆ. ನಾಗರಾವೇ ತನ್ನ ಹೆಡೆ ಬಿಚ್ಚಿ ನಿಂತಿರೋ ಹಾಗೆ ಕಾಣ್ತಿದೆ.
1: ಹೌದೌದು, ಅಲ್ಲಿ ನೋಡು ಸ್ವಲ್ಪ ಸ್ವಲ್ಪನೇ ಅಲ್ಗಾಡ್ತಿರೋ ಹಾಗೆ ಕಾಣ್ತದೆ.
0: ನಾವ್ ಅದನ್ನ ಅಲ್ಗಾಡ್ಸ್ಲಿಕ್ಕಾಗದೆ ಹೀಗೆ ಅದೇ ಅಲುಗಾಡ್ಲಿಕ್ಕೆ ಆರಂಭಿಸಿ ಬಿಟ್ರೆ ದೇವ್ರೇ ಗತಿ, ಖಂಡಿತ ಉಳಿಗಾಲವಿಲ್ಲ.
1: ಹಾಗೇನಾದ್ರೂ ಆದ್ರೆ ಒಂದಕ್ಕೆರಡು ಅನಾಹುತ ಆಗುತ್ತೆ. ಈ ರಥ ಇನ್ನು ನಮ್ಮ ಎದೆ ಮೇಲೋಗದಂತೂ ಖಂಡಿತ. ಇಷ್ಟು ದಿನ ಚಕ್ರದ ಕೆಳಗೆ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನಾವೇ ಮಿಣಿ ಕೈ ಹಚ್ಚುತ್ತಿದ್ವಿ, ಈಗ ಏನುಪಾಯ ಸ್ವಾಮಿ?
0: ಅಲ್ಲಿ ನೋಡ್ರಿ ಜೋಯಿಸ್ರು ಇನ್ನೂ ಮಂತ್ರ.

0: ಪ್ರತಿ ಸಲವು ಈ ಪುರೋಹಿತ್ರ ಗುಂಪೆ ಮೊದಲು ಮಿಣಿಯೂರಿಗೆ ಕೈಯಚ್ಚಿತ್ತು. ಈ ಸಲ ಬರೀ ಮಂತ್ರದಲ್ಲೇ ಮುಗಿಸ್ಬಿಡ್ತಾರೇನೋ.
1: ಆ ಪ್ರಯತ್ನವನ್ನ ಆಗಲೇ ಮಾಡಿ ಆಯ್ತು. ನಸುಕಿನಲ್ಲಿ ಎಲ್ಲಾರ್ಗಿಂತ ಮುಂಚಿತವಾಗಿ ಎದ್ದು ಆ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಈ ಕಲಿಗಾಲದಲ್ಲಿ ಅಂತ ಮಹಿಮೆ ಅವರಿಗೆಲ್ಲಿಂದ ತಾನೇ ಬರ್ಬೇಕು.
2: ನಂಗನ್ಸತ್ತೆ ಆ ಹಗ್ಗ ಯುಗ ಯುಗಾಂತರಗಳನ್ನ ಆಡಿಯಂತೆ ಬರ್ತ್ಕೊಳ್ತಾ ಇದೆ ಅಂತ. ಯಾರಾದ್ರೂ ಪುಣ್ಯಾತ್ಮರೋ ಮಹಾಪುರುಷರೋ ಆ ರಥ ಮುಟ್ಟಿದ್ರೆ ಆಗ ಅದು ಕದಲಬಹುದೇನೋ.
0: ಹೀಗೆ ಪುಣ್ಯಾತ್ಮರು ಮಹಾತ್ಮರು ಬರ್ತಾರಂತ ಕೂತ್ರೆ ನಮ್ಗೆ ಒಳ್ಳೆ ಕಾಲ ಅನ್ನೋದೇ ಬರೋದಿಲ್ಲ. ಹಾಗೆ ಅಲ್ಲಿವರೆಗೂ ನಮ್ಮಂತ ಪಾಪಿಗಳಾದ್ರೂ ಏನ್ ಮಾಡೋದು?
2: ದೇವ್ರು ಯಾವತ್ತು ಪಾಪಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ.
0: ಯಾಕಪ್ಪ ಹಾಗಂತೀಯ? ಈ ಜಗತ್ತು ಬರೀ ಪುಣ್ಯಾತ್ಮರಿಗೆ ಮಾತ್ರ ಅಲ್ಲ, ಹಾಗಿದ್ದಿದ್ರೆ ನಮ್ಮಂತ ಪಾಪಿ ಪರದೇಶಿಗಳಿಗೆ ಅವಕಾಶ ಏನಾದ್ರೂ ಎಲ್ಲಿರ್ತಿತ್ತು? ಈ ಸೃಷ್ಟಿ ಇರೋದೇ ನಮಗಾಗಿ. ಅಲ್ಲೋ ಇಲ್ಲೋ ಕೆಲವರು ಮಹಾತ್ಮರು ಕಾಣಿಸಿಕೊಂಡ್ರು, ಇಲ್ಲಿ ಹೆಚ್ಚು ದಿನ ಇರೋಕ್ಕಾಗಲ್ಲ. ನಮ್ಮ ಈ ಮೊನಕೈ ತುದಿಯಿಂದ ಹೀಗೆ ನೂಕಿಸಿಕೊಂಡು ಕಾಡು ಗುಹೆ ಅಂತ ಸೇರ್ಬಿಡ್ತಾರೆ.
2: ಏ ಅಣ್ಣ, ಹಾಗಾದ್ರೆ ನೀನೇ ಸ್ವಲ್ಪ ಹಗ್ಗಕ್ಕೆ ಕೈ ಹಚ್ಚು ನೋಡುವ, ರಥ ಮುಂದೆ ಹೋಗುತ್ತೋ ಇಲ್ಲ ಹಗ್ಗ ಕಿತ್ತು ನೀನೇ ಮುಗ್ಗಸ್ ಬೀಳ್ತೀಯೋ ಅಂತ.
0: ನೋಡಪ್ಪ, ನಮಗೂ ಪುಣ್ಯಾತ್ಮರಿಗೂ ಇದಿಷ್ಟೇ ವ್ಯತ್ಯಾಸ. ಅವರು ಕೆಲವೇ ಮಂದಿ, ನಾವು ಬಹಳ ಮಂದಿ. ನಾವೆಲ್ಲ ಒಟ್ಟಾಗಿ ಸೇರಿ ರಥ ಎಳೆದ್ರೆ ಆಗ ರಥ ಮುಂದೆ ಹೋಗೇ ಹೋಗುತ್ತೆ. ಆದ್ರೆ ನಾವು ಒಂದಾಗ್ಲಿಲ್ಲ, ರಥ ಮುಂದೋಗ್ಲಿಲ್ಲ. ಪುಣ್ಯಾತ್ಮರು ಬರ್ತಾರೆ ಬರ್ತಾರೆ ಅಂತ ಕಾಯ್ತಾ ಆಕಾಶ ನೋಡ್ತಾ ಕೂತಿದ್ದೇವೆ.
1: ಏ ತಮ್ಗಳ್ರ, ಸ್ವಲ್ಪ ನೋಡ್ ಮಾತಾಡ್ರಪ್ಪ, ಆ ಹಗ್ಗ ಬೇರೆ ಅಲ್ಗಾಡ್ತಿದೆ.

0: ಇರೋ ಕಾಣ್ತಿದೆ.
1: ಶಾಸ್ತ್ರದಲ್ಲಿ ಏನಂತ ಹೇಳಿದೆ ಗೊತ್ತಿದೆಯೇನು? ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಪುರೋಹಿತರುಗಳು ರಥ ಎಳಿಬೇಕು, ಆಮೇಲೆ ರಾಜರು ಆ ಕೆಲಸ ಮಾಡಬೇಕು ಅಂತ. ಆದ್ರೆ ಈಗ ಇದು ಆಯ್ತು ಅದು ಆಯ್ತು, ರಥ ಮಾತ್ರ ಮುಂದಕ್ಕೆ ಹೋಗ್ಲೇ ಇಲ್ಲ. ಹಾಗಿದ್ರೆ ಮುಂದಿನ ಸರ್ದಿ ಯಾರ್ದು ಹೇಳಿ?

0: ಬರ್ತದ. ನಾಚಿಗೇಡು ನಾಚಿಗೇಡು.
1: ಸ್ವತಃ ನಮ್ ರಾಜರೇ ಕೈ ಹಚ್ಚಿದ್ರು, ಜೊತೆಗೆ ನಾವು 106 ಸೈನಿಕರು ಬೇರೆ. ರಥದ ಚಕ್ರ ಮಾತ್ರ ಒಂದು ಚೂರು ಕೈ ಕುಯ್ ಅನ್ಲಿಲ್ಲ.
0: ನಾವು ಕ್ಷತ್ರಿಯರು ಕಣೆಯ, ಶೂದ್ರರ ಹಾಗೆ ಎಮ್ಮೆಗಳಲ್ಲ. ನಾವು ರಥದ ಮೇಲೆ ಕುಳಿತುಕೊಳ್ಳೋರೆ ಹೊರತು ರಥ ಎಳೆಯೋ ಕೆಲ್ಸ ನಮ್ದಲ್ಲ.
1: ಹಾಗಾದ್ರೆ ರಥ ಮುರಿಯೋ ಕೆಲ್ಸ ನಮ್ದನ್ನು? ನನ್ಗಂತೂ ಕೊಡ್ಲಿ ತಗೊಂಡು ಆ ರಥವನ್ನ ಕಡ್ದು ತುಂಡು ತುಂಡು ಮಾಡ್ಬಿಡ್ಲೇನೋ ಅನಿಸ್ತಾ ಇದೆ. ಹಾಗೊಮ್ಮೆ ಮಾಡಿದ್ರೆ ಗೊತ್ತಾಗುತ್ತೆ ಮಹಾಕಲನ್ಗೆ ರಥ ನಿಲ್ಸಕಾಗಲ್ಲ ಅಂತ.
2: ಓಹೋ ಅಣ್ಣ, ನಿಮ್ಮ ಅಸ್ತ್ರ ಪ್ರತಾಪಗಳಿಂದೇನು ರಥ ನಡೆಯೋದಿಲ್ಲ, ಮುರಿಯೋದು ಇಲ್ಲ. ಆ ಜೋಯಿಸರು ಏನ್ ಹೇಳ್ತಾರೆ ಗೊತ್ತೇನು?
1: ಏನ್ ಹೇಳ್ತಾರೆ?
2: ಹಿಂದೆ ತ್ರೇತಾಯುಗದಲ್ಲಿ ಅದೆಂತದೋ ಕಾಂಡ ಆಗಿತ್ತಂತೆ, ಅದೇ ಕಾಂಡ ಈಗ್ಲೂ ಆಗ್ತದಂತೆ.
3: ತ್ರೇತಾಯುಗದಲ್ಲಿ ಅಂದ್ರೆ ಲಂಕಾದಾಣ ಇರ್ಬೋದು.
2: ಅದಲ್ಲ,
0: ಹಾಗಿದ್ರೆ ಕಿಷ್ಕಿಂದ ಕಾಂಡ.
2: ಹಾ, ಆ ತರದ್ದೇ ಯಾವ್ದ ಒಂದು ಕಾಂಡ. ಅಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡೋಕೆ ಶುರು ಮಾಡಿದನಂತೆ. ಅದಕ್ಕೆ ಮಹಾಕಾಲನಿಗೆ ಭಯಂಕರ ಸಿಟ್ಟು ಬಂತಂತೆ. ಆಗ ಶ್ರೀರಾಮ ದೇವರು ಆ ಶೂದ್ರನ ತಲೆ ಕತ್ತರಿಸಿ ಮಹಾಕಾಲನನ್ನ ಶಾಂತಗೊಳಿಸಬೇಕಾಯ್ತಂತೆ.
1: ಈಗಂತೂ ಆ ಭಯ ಇಲ್ಲ ಬಿಡು. ಯಾಕೆಂದ್ರೆ ಈಗ ಬ್ರಾಹ್ಮಣರಂತೂ ತಪಸ್ ಮಾಡೋದಿಲ್ಲ, ಇನ್ನು ಆ ಶೂದ್ರರಂತೂ ಕೇಳಲೇಬೇಕಿಲ್ಲ.
2: ಈ ಕಾಲದಲ್ಲಿ ಕೆಲವು ಶೂದ್ರರು ಕದ್ದು ಮುಚ್ಚಿನೂ ಶಾಸ್ತ್ರ ಓದ್ತಾರಂತೆ. ಹಾಗೆ ಅಕಸ್ಮಾತ್ ಸಿಕ್ಬಿದ್ರೆ ನಾವು ಮನುಷ್ಯರಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ.
3: ಈಗ ಸ್ವತಃ ಕಲಿಗಾಳವೇ ಅವರ ಕಿವಿಯಲ್ಲಿ ಬಂದು ಹೇಳಿದೆಯಂತೆ ನೀವು ಮನುಷ್ಯ ಅಂತ.
2: ರಥ ನಡೀಲಿಲ್ಲ ಅಂದ್ರೆ ಅದ್ರಲ್ಲಿ ಮಹಾಕಾಲಂದ್ ಏನ್ ತಪ್ಪು ಹೇಳಿ? ಹಾಗ್ ನೋಡಿದ್ರೆ ರಥ ಮುಂದ್ ಹೋಗ್ದಿದ್ರೇನೆ ವಾಸಿ. ಯಾಕೆಂದ್ರೆ ಈಗ ಅದೇನಾದ್ರೂ ಮುಂದ್ ಹೋಗ್ಬಿಟ್ರೆ ದೇವ್ರೇ ಗತಿ.
4: ಸೂರ್ಯ ಚಂದ್ರರನ್ನು ಪುಡಿ ಪುಡಿ ಮಾಡ್ಬಿಡತ್ತೆ. ಆಗ ಶೂದ್ರರು ಬಂದು ನಾವು ಮನುಷ್ಯರು ಅಂತಾರೆ.
1: ಹಾಗಾದ್ರೆ ಶೂದ್ರರು ಶಾಸ್ತ್ರ ಓದ್ತಾರೆ, ಬ್ರಾಹ್ಮಣರು ನೆಲ ಉಳ್ತಾರೆ, ದೇವ್ರೆ ಎಂತ ಕಾಲ ಬಂತು.
0: ನಡೀರೋ ಎಲ್ರು ಅವರ ಬಿಡಾರಗಳಿಗೆ ಹೋಗಿ ಒಳಗೆ ನುಗ್ಗಿ 4 ಬಾಲಿಸಿದ್ರೆ ಗೊತ್ತಾಗುತ್ತೆ ಮನುಷ್ಯರು ನಾವೋ ಏನವ್ರಂತ.
1: ನಡ್ರೋ ತೋರ್ಸಬೇಡವಾ?
2: ನಿಲ್ರಣ್ಣ,
3: ರಾಜನ್ಗೆ ಯಾರೋ ಹೇಳಿದ್ರಂತೆ ಈ ಕಲಿಗಾಲದಲ್ಲಿ ಅಸ್ತ್ರವೂ ನಡೆಯೋದಿಲ್ಲ ಶಸ್ತ್ರವೂ ನಡೆಯೋದಿಲ್ಲ, ನಡೆಯೋದು ಒಂದೇ, ಅದು ಚಿನ್ನದ ನಾಣ್ಯ ಅಂತ. ಅದಕ್ಕಾಗಿ ನಮ್ಮ ರಾಜರು ಬಂಗಾರ ಶೆಟ್ಟರನ್ನ ಬರೋ ಕೇಳಿ ಕಲಿಸಿದ್ದಾರೆ. ಶೆಟ್ಟಿಗಳು ಬಂದು ರಥ ಎಳೆದ್ರೆ ಆಗ ರಥ ಮುಂದೆ ಹೋಗೇ ಹೋಗುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ.
1: ಶೆಟ್ಟಿ ಏನಾದ್ರೂ ಬಂದು ರಥ ಎಳೆದ ಅದು ಮುಂದೆ ಹೋಗ್ಬಿಟ್ರೆ ನಾನು ನನ್ನ ಶಸ್ತ್ರಗಳನ್ನೇ ಕುತ್ತಿಗೆ ಕಟ್ಕೊಂಡು ಹೊಳೆಗಾರ್ಕೊಳ್ತೇನೆ.
0: ಹಾಗೆಲ್ಲ ಸಿಟ್ ಮಾಡ್ಬೇಡಪ್ಪ, ನಮ್ಮೆಲ್ಲಾ ವಸ್ತುಗಳ ಹಿಂದೇನು ಆ ಶೆಟ್ಟಿ ಕೈ ಅನ್ನೋದಿದ್ದೇ ಇರುತ್ತೆ. ಆ ಕಾಮನ್ ಬಾಣನು ಶೆಟ್ಟಿ ಕೈ ತಾಕಿದ್ರೇನೆ ಮುಂದಕ್ಕೋಗಿ ಎದೆಗ್ ನಾಟೋದು, ಮೇಲಾಗಿ ಆ ಬಾಣಗಳೆಲ್ಲ ತಯಾರಾಗೋದು ಶೆಟ್ಟಿ ಮನೆಯಲ್ಲಿ ತಾನೆ.
1: ಅದು ನಿಜ ಅನ್ನು, ಈಗಿನ ಕಾಲದಲ್ಲಿ ಶೆಟ್ರು ಯಾವಾಗ್ಲೂ ರಾಜರ ಹಿಂದೆ ತಾನೆ ಇರ್ಬೇಕು.
0: ಹಾಗೆ ಹಿಂದೆ ಅವರಿದ್ರೆ ಇರ್ಲಿ ಬಿಡು, ಎಡ ಬಲಕ್ಕಂತೂ ನಾವೇ ಇರ್ತೀವಲ್ಲ, ನಮಗ್ ತಾನೆ ಮರ್ಯಾದೆ ಇರೋದು.
1: ಮಾನ ಮರ್ಯಾದೆ ಅಕ್ಕಪಕ್ಕದಲ್ಲಿದ್ದರು ಮುಂದಕ್ಕೆ ಹೋಗೋರನ್ನು ತಳ್ಳಿ ನಡೆಸೋದು ಹಿಂದೆ ಇದ್ದರಲ್ವೇನೋ.

0: ಯಾರಪ್ಪ ಇವರೆಲ್ಲ?
1: ಆಹಾ, ಅವರ ಬೆರಳಿನ ವಜ್ರದ ಉಂಗುರದಿಂದ ಆ ಬೆಳಕಿನ ಕಿರಣಗಳು ಫಳಫಳ ಅಂತ ಹೊಳಿದು ಹಾರಿ ಹಾರಿ ನನ್ ಮೇಲೆ ಬೀಳ್ತಾ ಇವೆ.
0: ಅವರು ಕೊರಳಲ್ಲಿ ಧರಿಸಿರೋ ಆ ಚಿನ್ನದ ಸರ ಒಳ್ಳೆ ಸರ್ಪಳಿ ಸರ್ಪಳಿಯಾಗಿ ಕಾಣಿಸ್ತಾ ಇದೆಯಲ್ಲ, ಯಾರು ಇವರು?
2: ಇವರು ನಮ್ ಬಂಗಾರ ಶೆಟ್ರ ಕಡೆಯವರು. ಅವರ ಆ ಬಂಗಾರದ ಸರಪಳಿಯಿಂದ ನಮ್ಮ ಮಹಾಕಾಲನ ರಥವನ್ನೇ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ. ಅದರಿಂದಲೇ ಅದು ಚಲಿಸುತ್ತಿಲ್ಲ.
1: ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಯ್ಯ?
3: ಮಹಾರಾಜರು

0: ತಮ್ಮ ದಣಿ ಬಂಗಾರ ಶೆಟ್ಟರನ್ನ ಕರೆಸಿಕೊಂಡಿದ್ದಾರೆ. ಯಾರು ಎಳೆದರೂ ಅಲುಗಾಡದ ಈ ರಥ ನಮ್ಮ ದಣಿಗಳೇ ಎಳೆದರೆ ಚಲಿಸುತ್ತೆ ಅಂತ ಅವರೆಲ್ಲರ ಆಶಯ.
1: ಅಕ್ಕ, ಅವರೆಲ್ಲರಂದ್ರೆ ಯಾರಪ್ಪ? ಮತ್ತೆ ಆಶಯ ಬೇರೆ.
2: ಈ ಕಾಲದಲ್ಲಿ ನಡೆಯುತ್ತೆ ಅನ್ನೋದೆಲ್ಲ ನಮ್ ಬಂಗಾರ ಶೆಟ್ಟಿಯವರ ಕೈಯಿಂದ ಅಲ್ವೇನಪ್ಪ?
1: ಇಲ್ಲಿ ನೋಡು, ಈ ಖಡ್ಗ ನಡೆಯೋದು ನಮ್ಮ ಕೈಯಿಂದಲೇ ಹೊರತು ನಿಮ್ಮ ಬಂಗಾರ ಶೆಟ್ಟಿ ಕೈಯಿಂದಂತೂ ಅಲ್ಲ.
2: ನಿಮ್ಮ ಕೈಗಳನ್ನು ನಡೆಸೋರು ಯಾರು ಅದು ಗೊತ್ತಿಲ್ಲವೇನು?
1: ಸುಮ್ಮನಿರು, ನಾಚಿಕೆಗೇಡಿ.
2: ನಾವು ಸುಮ್ಮನಿರಬೇಕೆ? ಈಗ ಭೂಮಿ ಆಕಾಶದ ತುಂಬೆಲ್ಲ ತುಂಬಿ ಮಳುಗ್ತಿರೋದು ನಮ್ಮ ದನಿಗಳೇ, ಅದು ಗೊತ್ತಿದೇನು?
1: ನಿಮ್ಮ ದನಿ ಗೊತ್ತ? ಈ ಖಡ್ಗ ಜಳಿಪಿಸಿದರೆ ಸಾಕು, ಝೇಂಕಾರನಾದ ಮಾಡುತ್ತೆ.
2: ನಿಮ್ಮ ಖಡ್ಗ ಹೊರಡಿಸೋ ಝೇಂಕಾರನಾದ ಸಂತೆಯಿಂದ ಸಂತೆಗೆ ಹೋದರೂ ಸಾರಿ ಸಾರಿ ಹೇಳೋದು ನಮ್ಮ ಬಗ್ಗೆ.
3: ಓ ಅಣ್ಣ, ಇವರೊಂದಿಗೆ ಜಗಳ ಮಾಡಿ ಗೆಲ್ಲೋಕೆ ನಿನಗೆ ಸಾಧ್ಯನು? ಅದು ನಿನ್ನಿಂದಾಗಲೇ ಬಿಟ್ಟು ಬಿಡೋ.
4: ಸಾಧ್ಯವಿಲ್ಲ?
3: ಇಲ್ಲ, ಇಲ್ಲವೇ ಇಲ್ಲ. ನಿನ್ನ ಬಳಿ ಇರುವ ಆ ಖಡ್ಗವನ್ನ ಒಂದ್ಸಲ ನೋಡಿಕೋ, ಗೊತ್ತಾಗತ್ತೆ ಅದು ಯಾರ ಮನೆ ಉಪ್ಪು ತಿಂದಿದೆ, ಯಾರ ಹತ್ತಿರ ಉಂಡಿದೆ ಅಂತ.
0: ರಥವನ್ನು ಎಳೆಯೋದಕ್ಕೆ ಆ ನರ್ಮದಾ ತಟದ ಸ್ವಾಮಿಗಳನ್ನು ಕರೆಸಿದ್ರಲ್ಲ, ಅದೇನಾಯ್ತು?
2: ಓ ಅದ ನಂಗೊತ್ತು. ಅವರೆಲ್ಲರೂ ಸೇರಿ ಗುರುಗಳನ್ನ ಕರೆತರೋಕ್ಕೆ ಅಂತ ಗುಹೆ ಹತ್ರ ಹೋದಾಗ ಸ್ವಾಮಿಗಳು ಪದ್ಮಾಸನದೊಳಕ್ಕೆ ತಮ್ಮ ಕಾಲುಗಳನ್ನು ಸಿಕ್ಕಿಸಿಕೊಂಡು ಹಂಗಾತ ಮಲಗಿದ್ರು. ಕಷ್ಟಪಟ್ಟು ಅವರನ್ನ ಧ್ಯಾನದಿಂದ ಎಚ್ಚರಿಸಿದರೂ ಮರಗಟ್ಟಿ ಹೋಗಿದ್ದವರ ಕಾಲನ್ನು ಮಾತ್ರ ಪದ್ಮಾಸನದಿಂದ ಬೇರ್ಪಡಿಸೋಕೆ ಆಗ್ಲೇ ಇಲ್ಲ.
3: ಪಾಪ, ಇದರಲ್ಲಿ ಶ್ರೀಚರಣರ ತಪ್ಪೇನು? 65 ವರ್ಷಗಳಿಂದ ಅವರು ಒಂದು ಚೂರೂ ಕದಲಲಿಲ್ಲವಲ್ಲ. ಆಮೇಲೆ ಸ್ವಾಮಿಗಳೇನಂದ್ರು?
2: ಏನಂತಾರೆ ಅವರಾಗ್ಲೇ?
5: ಜೀವ್ಹೇ ಚಂಚಲ
2: ಅಂತ ಹೇಳಿ ತಮ್ಮ ನಾಲಿಗೆಯನ್ನು ಕತ್ತರಿಸ್ಕೊಂಡು ಬಿಟ್ಟಿದ್ರು. ಹಾಗೂ ಏನನ್ನೋ ಅವರು ಗೊಟರ್ ಗೊಟರ್ ಅಂತ ಹೇಳಿದ್ದನ್ನ ಯಾರ್ಯಾರು ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಅರ್ಥ ಮಾಡಿಕೊಂಡ್ರು.
0: ಆಮೇಲೆ
2: ಮೇಲೇನು, ಎಲ್ಲರೂ ಸೇರಿ ಹೆಡಮುರಿ ಹಾಕಿ ಅವ್ರನ್ನ ರಥದ ಹತ್ರ ತಂದ್ರು. ಸ್ವಾಮಿಗಳು ರಥ ಮುಟ್ಟುತ್ತಿದ್ದ ಹಾಗೆ ರಥದ ಚಕ್ರ ಭೂಮಿಯಲ್ಲಿ ಕುಸಿದು ಹೋಯ್ತು.
0: ಓಹೋ, ಸ್ವಾಮಿಗಳು ತಮ್ಮ ಚಿಂತನೆ ಒಳಗೆ ತಾವೇ ಮುಳುಗಿ ಹೋಗುವ ಹಾಗೆ ನಮ್ ರಥನೇನಾದ್ರೂ ಮುಳುಗಿಸಿ ಬಿಟ್ರೇನೋ?
2: 65 ವರ್ಷಗಳವರ ಉಪವಾಸ ಭಾರದಿಂದಾಗಿ ರಥದ ಚಕ್ರವೇ ಭೂಮಿಯಲ್ಲಿ ಕುಸಿದು ಹೋಯ್ತು. ನಾವುಗಳೇನಿದ್ರು ಒಂದು ದಿನ ಉಪವಾಸ ಇದ್ರೆ ಸಾಕು, ನಾವೇ ಕುಸಿದು ಹೋಗ್ತೇವೆ.
3: ಉಪವಾಸದ ಭಾರ ಹಾಗಿರಲಿ, ನಿಮ್ಮ ಅಹಂಕಾರದ ಭಾರ ಏನು ಕಡಿಮೆ ಇದೆಯಾ?
6: ಅದರ ಭಾರ ತಣ್ಣನ್ನು ತಾನೇ ಪುಡಿ ಪುಡಿ ಮಾಡಿಬಿಡುತ್ತೆ. ಇವತ್ತೇ ಗೊತ್ತಾಗುತ್ತೆ ನೋಡ್ತಿರೋ, ನಿಮ್ಮ ಬಂಗಾರ ಶೆಟ್ರು ತಲೆ ತಗ್ಗಿಸ್ತಾರೋ ಇಲ್ವೋ ಅಂತ.
0: ಅದೇನಯ್ಯ ಗೊತ್ತಾಗೋದು?
2: ಮಹಾಕಾಲನ ಪ್ರಸಾದದ ಖರ್ಚಿಗೆ ಹಣ ಯಾರ್ ಕೊಡ್ತಾರೆ?
0: ನಮ್ ಬಂಗಾರ ಶೆಟ್ರಲ್ವೇನು?
2: ಅವ್ರೇನಾದ್ರೂ ಅದನ್ನ ನಿಲ್ಲಿಸ್ಬಿಟ್ರೋ ಮುಗಿತು. ಮಹಾಕಾಲ ಅಲುಗಾಡುದು ನಿಂತಿರುವುದು ಎರಡು ಒಂದೇ. ಮೊದಲು ಹೊಟ್ಟೆ ನಡೆದ್ರೆ ಅಲ್ವಾ ಸ್ವಾಮಿ ಎಲ್ಲಾ ನಡೆಯೋದು?
7: ಅಗೋ, ಮಂತ್ರಿಗಳು ಬರ್ತಿದ್ದಾರೆ.

0: ನಿಮ್ಮ ಧಣಿ ಬಂಗಾರ ಶೆಟ್ಟರಲ್ಲಿ
1: ಹೋಗೋ ಅಲ್ಲಿ ಬರುತ್ತಿದ್ದಾರೆ ನೋಡಿ.
2: ಓಹೋಹೋಹೋಹೋ, ನಮಸ್ಕಾರ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮಂತ್ರಿಗಳಿಗೆ ಪ್ರಣಾಮಗಳು. ಮಂತ್ರಿಗಳು ನನ್ನನ್ಯಾಕಿಲ್ಲಿ ಕರೆಸಿದ್ದು ಅಂತ ಗೊತ್ತಾಗ್ಲಿಲ್ಲ.
0: ಈ ರಾಜ್ಯದಲ್ಲಿ ಎಲ್ಲಾದರೂ ಏನಾದರೂ ಸಮಸ್ಯೆ ಆದಾಗಲೇ ತಾನೇ ನಿಮ್ಮನ್ನ ಕರೆಸೋದು.
2: ಸಮಸ್ಯೆ ಹಣದ್ದಾದ್ರೆ ನಾನು ಪರಿಹರಿಸಬಹುದು, ಆದ್ರೆ ಈಗ ಬಂದಿರೋ ಸಮಸ್ಯೆ,
0: ನಮ್ಮ ಮಹಾಕಾಲನ ರಥ ಯಾರು ಎಳೆದ್ರು ಚಲಿಸದೆ ನಿಂತಿರೋ ವಿಷಯ ತಮಗೆ
2: ಗೊತ್ತಿದೆ ಗೊತ್ತಿದೆ. ಆದ್ರೆ ಇಷ್ಟು ದಿವಸ ಆ ಕೆಲಸವನ್ನ
0: ಪುರೋಹಿತರುಗಳು ಮಾಡ್ತಾ ಇದ್ರು. ಹೌದು, ಆಗ ಅವರು ತಮ್ಮ ಶ್ರಮದಿಂದ ಗಳಿಸಿದ ಸಾಧನೆಯ ಪ್ರಭೆಯಿಂದಾಗಿ

0: ರಥವನ್ನು ತಮ್ಮನ್ನು ನಡೆಸ್ತಾ ಇದ್ರು. ಆದರೆ ಈಗ ಅವರುಗಳೆಲ್ಲ ನಿಮ್ಮ ಬಾಗಿಲುಗಳಲ್ಲಿ ಬಂಧಿಗಳಾಗಿದ್ದಾರೆ. ಈಗ ಅವರಿಂದೇನು ಪ್ರಯೋಜನವಿಲ್ಲ.
1: ಹಿಂದೆ ರಾಜ, ಮಂತ್ರಿ, ಸೇನಾಧಿಪತಿಗಳು ರಥವನ್ನು ಎಳೆಯುತ್ತಿದ್ದಾಗ ಏನೂ ಬಾಧೆ ಇರಲಿಲ್ವಲ್ಲ. ನಾವಾಗ ಚಕ್ರದ ಕೀಲಿಗೆ ಎಣ್ಣೆ ಹಾಕಿಸ್ತಿದ್ವು ಅಷ್ಟೇ. ಈ ಮಿಣಿಯನ್ನೆಂದು ಕೈಯಾರೆ ಎಳೆದಿರಲಿಲ್ವಲ್ಲ.
0: ನೋಡಿ ಶೆಟ್ರೆ, ಈ ರಥಯಾತ್ರೆ ಅನ್ನೋದು ನಮಗೆಲ್ಲರಿಗೂ ಒಂದು ಪರೀಕ್ಷೆ ಇದ್ದ ಹಾಗೆ. ತಂದೆ ಮಹಾಕಾಲನ ರಥ ಯಾರ ಶಕ್ತಿಯಿಂದ ಚಲಿಸುತ್ತದೆಯೋ ಅವರ ಮಹಿಮೆಯಿಂದಲೇ ಈ ಇಡೀ ಜಗತ್ ಸಂಸಾರ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರ ಪ್ರಮಾಣ. ಹಿಂದೆ ಪುರೋಹಿತರುಗಳೇ ಮುಂದಾಳುಗಳಾಗಿದ್ದಾಗ ರಥದ ಮಿಣೆಯನ್ನ ಕೈಯಲ್ಲಿ ಮುಟ್ಟುತ್ತಿದ್ದ ಹಾಗೆ ನಿದ್ರೆಯಿಂದೆದ್ದ ಸಿಂಹದಂತೆ ಘರ್ಜಿಸುತ್ತಾ ಧಡಭಡಾಂತ ಓಡುತ್ತಿತ್ತು. ಈಗ ಯಾವ ಸದ್ದು ಇಲ್ಲದೆ ಇರೋದನ್ನ ನೋಡಿದ್ರೆ ಶಸ್ತ್ರ ಶಾಸ್ತ್ರಗಳೆರಡು ತಮ್ಮ ಅರ್ಥವನ್ನ ಕಳ್ಕೊಂಡಿವೆ ಅಂತ.

0: ನೋಡಿ ಶೆಟ್ರೆ, ಈ ರಥಯಾತ್ರೆ ಅನ್ನೋದು ನಮಗೆಲ್ಲರಿಗೂ ಒಂದು ಪರೀಕ್ಷೆ ಇದ್ದ ಹಾಗೆ. ತಂದೆ ಮಹಾಕಾಲನ ರಥ ಯಾರ ಶಕ್ತಿಯಿಂದ ಚಲಿಸುತ್ತದೆಯೋ ಅವರ ಮಹಿಮೆಯಿಂದಲೇ ಈ ಇಡೀ ಜಗತ್ ಸಂಸಾರ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರ ಪ್ರಮಾಣ. ಹಿಂದೆ ಪುರೋಹಿತರುಗಳೇ ಮುಂದಾಳುಗಳಾಗಿದ್ದಾಗ ರಥದ ಮಿಣೆಯನ್ನ ಕೈಯಲ್ಲಿ ಮುಟ್ಟುತ್ತಿದ್ದ ಹಾಗೆ ನಿದ್ರೆಯಿಂದೆದ್ದ ಸಿಂಹದಂತೆ ಘರ್ಜಿಸುತ್ತಾ ಧಡಭಡ ಅಂತ ಓಡುತ್ತಿತ್ತು. ಈಗ ಯಾವ ಸದ್ದು ಇಲ್ಲದೆ ಇರೋದನ್ನ ನೋಡಿದ್ರೆ ಶಸ್ತ್ರ ಶಾಸ್ತ್ರಗಳೆರಡು ತಮ್ಮ ಅರ್ಥವನ್ನ ಕಳ್ಕೊಂಡಿವೆ ಅಂತ. ಅದಕ್ಕೆ ಸರಿಯಾದ ಅರ್ಥ ಕಲ್ಪಿಸೋ ಸರದಿ ನಿಮ್ಮದು ಶೆಟ್ರೆ. ನಿಮ್ಮ ಸಾರ್ಥಕ ಕೈಗಳೇ ಅದಕ್ಕೆ ದಾರಿ ಇರಬಹುದು.
1: ಆಯ್ತು ಆಯ್ತು, ಹಾಗಿದ್ರೆ ಮೊದಲು ನಮ್ಮ ಕಡೆಯವ್ರ ರಥಕ್ಕೆ ಕೈ ಹಚ್ಚಲಿ. ಅಕಸ್ಮಾತ್ ರಥ ಏನಾದರೂ ಅಲ್ಲಾಡ್ತು ಅಂತಾದ್ರೆ ನಾನು ಆಗ್ಬೇಕಾದ್ರೆ ಕೈ ಹಚ್ತೀನಿ. ಅಲ್ಲದೆ ಸುಮ್ಮನೆ ಯಾಕೆ ಎಲ್ರದ್ರಲ್ಲಿ?
0: ಅದಕ್ಕೆ ಅನುಮಾನ ಯಾಕೆ? ಈಗಾಗಲೇ ಉಪವಾಸದಲ್ಲಿರೋ ಜನರು ರಥ ಏನಾದರೂ ದೇವಸ್ಥಾನದವರೆಗೂ ಬರದೇ ಇದ್ರೆ ನಾವು ನೀರು ಕೂಡ ಮುಟ್ಟೋದಿಲ್ಲ ಅಂತಿದ್ದಾರೆ. ನಿಮ್ಮ ಶಕ್ತಿಯಿಂದಲೂ ರಥ ನಡೀಲಿಲ್ಲ ಅಂತಾದ್ರೆ ಅದರಲ್ಲಿ ನಾಚಿಕೆ ಏನು ಬಂತು ಶೆಟ್ರೆ? ಪುರೋಹಿತರು ರಾಜರು ಮಾಡಿದ್ದನ್ನ ಜನ ಈಗಾಗಲೇ ನೋಡಿದ್ದಾರೆ.
1: ರಾಜರು ಪುರೋಹಿತರುಗಳೆಲ್ಲ ಲೋಕನಾಯಕ ಸ್ವಾಮಿ, ನಾನು ಕೇವಲ ಪಟ್ಟಣ ಶೆಟ್ಟಿ ಅಷ್ಟೇ. ಜನಗಳ ಕಣ್ಣಲ್ಲಿ ಅವ್ರು ಬೇರೆನೆ, ನಾನು ಬೇರೆನೆ. ಈಗ ರಥ ನಡೀದಿದ್ರೆ ನಂಗ್ ನಾಚಿಕೆ, ಓಡಿದ್ರೆ ಭಯ. ನನ್ನ ಅದೃಷ್ಟದ ಫಲವನ್ನಾಗಲಿ ಪ್ರಯತ್ನದ ಧೈರ್ಯವನ್ನಾಗಲಿ ಯಾರೂ ಸಹಿಸೋದಿಲ್ಲ. ಅಷ್ಟೇ ಯಾಕೆ, ನಾಳೆ ನೀವು ಕೂಡ ನನ್ನ ಶಕ್ತಿಯ ನಾಶದ ಬಗ್ಗೆನೇ ಯೋಚಿಸ್ತೀರಿ.
0: ನೀವು ಹೇಳೋದು ನಿಜವೇ. ಆದರೂ ಶೆಟ್ರೆ, ರಥ ಮುಂದೆ ಹೋಗಲೇಬೇಕು. ಇನ್ನು ತಡ ಮಾಡಿದರಂತೂ ಇಡೀ ಜನಸ್ತೋಮವೇ ರೊಚ್ಚಿಗೇಳ್ತದೆ.
1: ಆಗಲಿ ಆಗಲಿ ಆಗಲಿ, ನನ್ನ ಪ್ರಯತ್ನವನ್ನ ನಾನು ಮಾಡ್ತೇನೆ. ಅಕಸ್ಮಾತ್ ನನ್ನ ಈ ಪ್ರಯತ್ನ ಫಲಕಾರಿ ಆದ್ರೆ ಆ ಅಪರಾಧವನ್ನು ಕ್ಷಮಿಸ್ಬೇಕು. ಬನ್ರಪ್ಪ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ನಮ್ಮ ಮಹಾಕಾಲನ ರಥ ನಡೆಯೋಣ. ಬನ್ನಿ ರೇ ಕೋಶಾಧ್ಯಕ್ಷರೇ, ಬನ್ರಿ. ಅಯ್ಯೋ, ಬಗ್ಗಿ ಭಾಳ ದಿವಸ ಆಯ್ತಲ್ಲಪ್ಪ. ಅಪ್ಪ ಮಹಾಕಾಲ, ನೀನೇ ಅಲ್ಲ ನಿಂದೇ ಅಲ್ಲ, ಹೇಳಿ ಸಿದ್ಧ.

ಹೋಯ್ತಲ್ಲಪ್ಪ ಸೊಂಟ, ಈ ಹಗ್ಗನ ಎತ್ತೋದಕ್ಕೆ ಆಗ್ತಿಲ್ಲ, ಇನ್ನು ಎಳಿಯೋದೇನು ಬಂತು? ಈ ಮಹಾಕಾಲನ ರಥದ ಹಾಗೆ ಈ ಹಗ್ಗವು ಭಾರವಾಗಿದೆಯಲ್ಲಪ್ಪ, ಇದನ್ನು ಹೊರೋದು ಸಾಮಾನ್ಯವಾದ ಕೆಲಸವಲ್ಲ. ಬನ್ರಪ್ಪ, ಎಲ್ರು ಬನ್ನಿ. ರೇ ಸೈನಿಕರೇ, ನೀವು ಬನ್ರಿ. ರೇ ಕೋಶಾಧ್ಯಕ್ಷರೇ, ನಿಂತು ನೋಡ್ತೀರಲ್ರಿ, ಬನ್ರಿ, ಕೈ ಹಾಕ್ರಿ. ಮರ್ಯಾದೆ ಪ್ರಶ್ನೆ ಬೇರೆ. ಅಯ್ಯೋ ಹೇಳಿ ಸಿದ್ಧ.

0: ಆಗೋಲ್ಲಪ್ಪ ಆಗೋಲ್ಲ ಇನ್ನಾಗೋಲ್ಲ, ಈ ಹಗ್ಗ ನಮ್ ಕೈನಲ್ಲೇ ಮರ್ಬಿಡ್ತಿದೆ, ಇನ್ನಾಗೋಲ್ಲ.
1: ಸದ್ಯ ನಮ್ಮರಿ ಅದೇ ಉಳಿತು.
0: ಅಪ್ಪ ಮಹಾಕಾಲ, ನಿಂಗ್ ಕೋಟಿ ಕೋಟಿ ನಮನಗಳು ಕಣಪ್ಪ. ನೀನು ಅಲ್ಲಾಡದೆ ಸುಮ್ನೆ ನಿಂತು ತುಂಬಾ ಉಪಕಾರ ಮಾಡಿದಿ. ನೀನೇನಾದ್ರೂ ಮುಂದಕ್ಕೆ ನಡೆದು ಬಿಟ್ಟಿದ್ರೆ ನಿನ್ನ ಕೆಳಗೆ ಸಿಕ್ಕಿಕೊಂಡು ನಾವು ಜಜ್ಜಿ ಹೋಗ್ತಿದ್ವು.
2: ಈ ಕಾಲದಲ್ಲಿ ಹೇಗೋ ಸ್ವಲ್ಪ ಸ್ವಲ್ಪನಾದ್ರೂ ನಮ್ಮ ಮರ್ಯಾದೆ ಬೆಳೀತಿತ್ತು, ಈಗ ಅದಕ್ಕೂ ಧಕ್ಕೆ ಬಂತಲ್ಲ ದೇವ್ರೆ.
0: ನೋಡಪ್ಪ, ಇದಕ್ಕೂ ಮುಂಚೆ ನಾವು ಮಹಾಕಾಲನ ಹಿಂದೆ ಇದ್ಕೊಂಡು ಕೆಲಸ ಮಾಡಿದವರು, ಈಗ ರಥದ ಮುಂದಕ್ಕೆ ಬಂದು ಸಂಕಟಕ್ಕಿಟ್ಕೊಂಡಿದೆ. ಇನ್ನು ರಥ ನಡೆಸೋಕಾಗುತ್ತೆ ಅಂತ ಸಾಬೀತಾಗ್ಬಿಟ್ರೆ ಎಲ್ಲರ ದೃಷ್ಟಿಯೂ ನಮ್ಮೇಲೆ ನಟ್ಟು ನಮ್ಗೆ ಉಳಿಗಾಲ ಇಲ್ಲ ನಂಗಾಗ್ತದೆ. ಕೇಳಿಸ್ತಿದೆ ಏನೋ, ಸುತ್ತಲೂ ಜನ ಹೇಗಲ್ಲ ಮಸಿತಿದ್ದಾರೆ ಅಂತ.
3: ಈ ಹಿಂದೆ ಏನಾದ್ರೂ ನಿಮ್ಗೆ ಈ ಗತಿ ಬಂದಿದ್ರೆ ನಾನೇ ನಿಮ್ ತಲೆ ಕತ್ತರಿಸ್ತಿದ್ದೆ.
0: ಹಾಗಾದ್ರೆ ನೀನೀಗ ನಿರುದ್ಯೋಗಿಯನ್ನು ಮಾಡೋಕೆ ಒಂದು ಕೆಲಸವೂ ಇಲ್ದಿರೋ ನಿರುದ್ಯೋಗಿ.
4: ಈ ಕಾಲದಲ್ಲಿ ನಿಮ್ಮನ್ ಮುಟ್ಟೋ ಧೈರ್ಯ ಯಾರಿಗಿದೆ ಹೇಳಿ? ಇದರಿಂದ ನಮ್ಮ ಮಹಾಕಾಲನಿಗಿದ್ದ ಮರ್ಯಾದೆಯೂ ಕಡಿಮೆಯಾಗಿದೆ.
0: ನಿಜ ಹೇಳಿಬಿಡ್ಲೇನೋ, ಈ ಹಿಂದೆ ನಮ್ಮನ್ನು ಮುಟ್ಟೋ ಧೈರ್ಯ ನಿಮಗಿದ್ದಾಗಲೇ ನಾವೆಷ್ಟೋ ನೆಮ್ಮದಿಯಾಗಿದ್ವಿ. ಈಗ ನಮಗ್ ಮರ್ಯಾದೆ ಕೊಡೋದು ನಿಮ್ಮೆಲ್ಲರಿಗೆ ಅನಿವಾರ್ಯವಾಗಿ ನಮಗದೇ ಕಂಟಕವಾಗಿ ಬಿಟ್ಟಿದೆ. ಯಾಕೆ ಮಂತ್ರಿಗಳು ಯೋಚಿಸ್ತಾ ಕೂತು ಬಿಟ್ರಲ್ಲ,
5: ಮಾಡಿದ ಕೆಲಸವೆಲ್ಲ ವ್ಯರ್ಥವಾಯ್ತಲ್ಲ ಅಂತ. ಇನ್ನು ಯಾವ ದಾರಿ ಉಳಿದಿದೆ?

0: ಅಂತ ಯೋಚನೆ.
1: ಅದಕ್ಕಾಗಿ ಯೋಚನೆ ಮಾಡಬೇಕು. ನಿಮ್ಮ ಉಪಾಯಗಳು ಸರಿ ಹೊಂದದೇ ಇದ್ರೆ ಆ ಮಹಾಕಾಲನೇ ತನ್ನ ಸ್ವಂತದ ಉಪಾಯ ಹುಡುಕ್ತಾನೆ ನೋಡ್ತೀರಿ. ಮುಂದೆ ಹೋಗ್ಬೇಕು ಅನ್ನೋದು ಅವನಿಗೆ ಬಿಟ್ಟಿದ್ದೆ ಹೊರತು ನಮಗಲ್ಲ. ಯಾಕ್ರಿ, ಅವನು ಒಂದು ಸಲ ಕೂಗಿ ಕರೆದ್ರೆ ಸಾಕು, ಅವನ ವಾಹನಗಳ ಸಮೂಹವೇ ಓಡಿ ಬರುತ್ತೆ. ಇವತ್ತು ನೀವು ಯಾರನ್ನ ಗಣನೆಗೇ ತೆಗೆದುಕೊಂಡಿಲ್ವೋ ನಾಳೆ ಅವರೇ ಗಮನಾರ್ಹರಾಗಿ ಬಿಡಬಹುದು. ಬನ್ರಪ್ಪ ಬನ್ನಿ, ಮೊದಲು ನಮ್ ಲೆಕ್ಕದ ಪುಸ್ತಕಗಳನ್ನ ಜೋಪಾನ ಮಾಡೋಣ. ರೇ ಕೋಶಾಧ್ಯಕ್ಷರೇ,
2: ಶೆಟ್ರೆ,
1: ನಮ್ಮ ತಿಜೋರಿಗಳು ಭದ್ರವಾಗಿವೆ ತಾನೆ?
2: ಭದ್ರವಾಗಿವೆ ಶೆಟ್ರೆ,
1: ಬನ್ರಿ ಬೇಗ ಬನ್ರಿ.

0: ಉದ್ರರ ಬಿಡಾರಗಳಲ್ಲಿ ಏನೋ ಬಾರಿ ಕೋಲಾಹಲ ಶುರು ಆಗ್ಬಿಟ್ಟಿದೆ.
1: ಕೋಲಾಹಲ ಯಾಕೆ, ಏನಾಯ್ತು?
0: ಆ ಜನರೆಲ್ಲ ಗುಂಪು ಗುಂಪಾಗಿ ಈ ಕಡೆಗೆ ಓಡ್ ಬರ್ತಿದ್ದಾರೆ. ಅಪ್ಪನ ರಥವನ್ನ ನಾವೇ ನಡೆಸಿವಿ ಅಂತಿದ್ದಾರೆ.
2: ಇದೆಂತ ಮಾತು, ನಾವಿ ಹಗ್ಗ ಮುಟ್ಟೋದಕ್ಕೆ ಬಿಡುವುದಿಲ್ಲ.
0: ಅಯ್ಯಯ್ಯೋ, ಅವ್ರನ್ನ ಯಾರು ನಿಲ್ಸಕ್ಕಾಗುತ್ತೆ?
2: ಅದಕ್ಕೆ ನಾವಿದ್ದೇವೆ.
0: ನೀವೆಷ್ಟು ಜನರಿದ್ದೀರಿ ಮಹಾ? ಅವ್ರನ್ನ ನೀವು ಕೊಲ್ತಾನೆ ಹೋದ್ರು ನಿಮ್ ಕರ್ತವ್ಯ ಸವಿದು ಹೋಗುತ್ತೆ. ರಥವನ್ನೇ ಅವ್ರ ಮೇಲೆ ಹರಿಸಿದರು, ಮಿಕ್ಕಿ ತೀರುವಷ್ಟು ಜನ ಇದ್ದಾರೆ ಅವರು. ಯಾಕೆ ಮಂತ್ರಿಗಳೇ, ಸುಮ್ಮನೆ ಯೋಚಿಸ ನಿಂತ್ ಬಿಟ್ರಲ್ಲ.
1: ನನಗೆ ಅವರು ತಂಡೋಪತಂಡವಾಗಿ ಬರ್ತಿದ್ದಾರೆ ಅನ್ನೋ ಭಯವಿಲ್ಲ.
0: ಮತ್ತೆ ಯಾವುದರ ಭಯ ಸ್ವಾಮಿ?
1: ಈ ರಥವನ್ನ ನಡೆಸೋಕೆ ಅವರಿಗೆ ಸಾಧ್ಯವಿದೆ ಅನ್ನೋದು.
3: ಏನು, ಮಹಾಕಾಲನ ರಥವನ್ನ ಅವ್ರು ನಡೆಸ್ತಾರೆ? ಏನ್ ಸ್ವಾಮಿ ನಿಮ್ ಮಾತು, ಕಲ್ಲೇನಾದ್ರೂ ನೀರಿನ ಮೇಲೆ ತೇಲ್ತದೇನೋ?
1: ಈ ಕೆಲಸ ಅವರಿಂದ ಸಾಧ್ಯವಾಗಿ ಬಿಟ್ಟರೆ ಕಾಲನ ಹೊಸ ವಿಧಿ ನಿಯಮ ಪ್ರಾರಂಭವಾಯಿತು ಎಂದರ್ಥ. ಆಳದೊಳಗಡೆ ಇರೋದು ಮೇಲೆ ಬಂದಾಗಲೇ ಪ್ರಳಯವಾಗೋದು. ಭೂಕಂಪನ ಆಗೋವಾಗ ಭೂಮಿಯ ಗರ್ಭದಲ್ಲಿ ಉಂಟಾಗೋ ತಳಮಳ ಭಯಂಕರವಾಗಿರುತ್ತೆ. ನಿಗೂಢವಾಗಿರುವುದರ ಅಭಿವ್ಯಕ್ತಿಯೇ ಯುಗಾಂತರದ ಸೂಚನೆ. ನಿಮ್ಮ ಶೌರ್ಯ ಪ್ರತಾಪಗಳು ಇಡೀ ಕುಟುಂಬವನ್ನೇ ಭಯದ ನೆರಳಿಗೆ ತಳ್ಳುತ್ತವೆ. ಹಾಗೂ ನೀವು ಹಠ ಮಾಡಿ ಖಡ್ಗಗಳಿಂದ ಬೇಲಿಯನ್ನೇ ನಿರ್ಮಿಸಿದರು ಆ ಮಹಾಕಾಲನ ಪ್ರವಾಹವನ್ನು ತಡೆಯಲಾಗುವುದಿಲ್ಲ.
0: ಹಾಗಾದರೆ ನಾವೇನು ಮಾಡಬೇಕು ಅದನ್ನಾದರೂ ಹೇಳಿ.
1: ಅವರನ್ನು ತಡೆಯದೆ ಸುಮ್ಮನಿರುವುದೇ ಬುದ್ಧಿವಂತಿಕೆಯ ಕೆಲಸ. ಹಾಗೊಮ್ಮೆ ತಡೆದು ಅವರ ಸಾಮರ್ಥ್ಯವು ತನ್ನ ಶಕ್ತಿಯನ್ನು ತಾನೇ ಪರೀಕ್ಷೆಗೊಡ್ಡಿಕೊಂಡರೆ ಮುಗಿಯಿತು. ನಿಮ್ಮನ್ನು ಯಾರೂ ರಕ್ಷಿಸೋದಕ್ಕಾಗುವುದಿಲ್ಲ.
3: ಹಾಗಾದ್ರೆ ಅವರನ್ನ ಇಲ್ಲಿಗೆ ಬರೋದಕ್ಕೆ ಬಿಟ್ಟು ನಾವು ಸುಮ್ಮನೆ ನಿಂತಿರಬೇಕೇನು?
0: ಅಗೋ, ಅವ್ರು ಬಂದೇ ಬಿಟ್ರು.
1: ಸದ್ಯ ನೀವು ಏನು ಮಾಡಬೇಡಿ ಸುಮ್ಮನೆ.

0: ಬನ್ನಿ ನಾಯಕರೇ, ನಿಮ್ಮೆಲ್ಲರನ್ನ ನೋಡಿ ನಮಗೆ ಸಂತೋಷವಾಯಿತು.
1: ಮಂತ್ರಿಗಳೇ, ನಾವು ಅಪ್ಪನ ರಥವನ್ನ ನಡೆಸೋಕೆಂದೇ ಬಂದಿದ್ದೀವಿ.
0: ಇದುವರೆಗೂ ನೀವೇ ತಾನೇ ಅವನ ರಥವನ್ನ ನಡೆಸಿದವರು. ನಾವು ಇದ್ದದ್ದು ಬರೀ ನೆಪಕ್ಕೆ ಅನ್ನೋದು ನಮಗೆ ಗೊತ್ತಿಲ್ಲವೇನು?
1: ಇಷ್ಟು ದಿನ ರಥ ನಮ್ಮ ಮೇಲೆ ಹರಿದು ನಾವು

0: ಚಕ್ರದ ಕೆಳಗೆ ತುಳಿಸಿಕೊಂಡ್ವಿ. ಆದರೆ ಈ ಸಲ ಅಪ್ಪ ನಮ್ಮನ್ನ ಬಲಿ ಅಂತ ಸ್ವೀಕರಿಸಲಿಲ್ಲ.
1: ಅದನ್ನ ನಾನೇ ಕಣ್ಣಾರೆ ಕಂಡಿದ್ದೇನೆ. ಇವತ್ತು ಬೆಳಗ್ಗಿನಿಂದಲೂ ನಿಮ್ಮಲ್ಲಿ ಕೆಲವರು ಚಕ್ರದ ಕೆಳಗೆ ಉರುಳುತ್ತಿದ್ರಿ. ಆದರೆ ಅವನ ಚಕ್ರ ಒಂದು ಚೂರೂ ತನ್ನ ಹಸಿವನ್ನು ಪ್ರಕಟಿಸಲಿಲ್ಲ. ಒಂದಿಷ್ಟು ಅಲುಗಾಡದ ಆ ಚಕ್ರದ ಸ್ತಬ್ಧತೆ ನನ್ನನ್ನು ಭಯಗೊಳಿಸಿದೆ.
0: ಈ ಸಲ ಮಾ ಕಾಲ, ನಮ್ಮಪ್ಪ ನಮ್ಮನ್ನ ರಥದ ಕೆಳಗೆ ಮಲಗೋದಿಕ್ ಕರೆದಿಲ್ಲ, ಬದಲಾಗಿ ರಥದ ಮಿಣಿಯನ್ನ ಎಳೆಯೋದಕ್ಕೆ ಕರೆದಿದ್ದಾನೆ.
2: ಹೌದೇನೋ, ಅದು ನಿಮಗೆ ಹೇಗೆ ಗೊತ್ತಾಯ್ತೋ?
0: ಅದು ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಆದರೆ ಇವತ್ತು ಬೆಳಗಿನಿಂದ ನಮ್ಮ ಒಳಗೆ ಇದೊಂದು ಗುಸು ಗುಸು ಸುದ್ದಿ ಆಗ್ಬಿಟ್ಟಿದೆ.
3: ಹೆಂಗಸರು, ಗಂಡಸರು, ಮುದುಕರು, ಮಕ್ಕಳು
0: ಎಲ್ಲ ಅಪ್ಪ ನಮ್ಮನ್ ಕರೀತಿದ್ದಾನೆ, ಅಪ್ಪ ನಮ್ಮನ್ ಕರೀತಿದ್ದಾನೆ ಅಂತಲೇ ಹೇಳ್ತಿದ್ದಾರೆ.
4: ಅದು ರಕ್ತ ಕೊಡೋದಿಕ್ಕೆ
0: ಇಲ್ಲ, ಹಗ್ಗ ಎಳೆಯೋದಿಕ್ಕೆ.
2: ನೋಡಪ್ಪ ನೋಡಿ, ಯೋಚನೆ ಮಾಡು, ಈ ಇಡೀ ಸಂಸಾರ ಜವಾಬ್ದಾರಿನ ಹೊರವ್ರ ಮಾತ್ರ ಈ ರಥವನ್ನ ಎಳೆಯೋದು.
0: ಐನವ್ರೆ, ಹಾಗಾದ್ರೆ ನೀವು ಈ ಇಡೀ ಸಂಸಾರ ನಡೆಸ್ತಿರೇನು?
2: ಶಾಂತಂ ಪಾಪಂ, ಶಾಂತಂ ಪಾಪಂ. ಹಾಗ ನೋಡಿದ್ರೆ ಕಾಲ ಕೆಟ್ಟಿದೆ ಅನ್ನು, ಎಷ್ಟಾದ್ರೂ ನಾವು ಬ್ರಾಹ್ಮಣರು ತಾನೇ.
0: ಮಂತ್ರಿಗಳೇ, ನೀವು ಈ ಸಂಸಾರ ನಡೆಸ್ತಿರೇನು?
1: ಸಂಸಾರ ಅಂದರೆ ನೀವೆಲ್ಲರೂ ಸೇರಿಯೇ ತಾನೇ ಆಗಿರೋದು. ನೀವು ನಿಮ್ಮ ದಾರಿಯಲ್ಲಿ ಹೋಗ್ತೀರಿ, ನಾವು ಚಾಲಾಕಿಗಳು ನಿಮ್ಮನ್ನ ನಡೆಸ್ತಿದ್ದೇವೆ ಅಂತ ಹೇಳ್ಕೋತೇವೆ. ನಿಮ್ಮನ್ನ ಬಿಟ್ಟು ಬಿಟ್ರೆ ಮಹಾ ನಾವು ಎಷ್ಟು ಜನರಿದ್ದೇವೆ ನಾಯಕರೇ.
0: ನಾವು ಅದೆಷ್ಟೇ ಜನರಿರಲಿ, ಆದರೆ ನಮ್ಮನ್ನು ಬಿಟ್ಟು ನೀವು ಹೇಗೆ ಬದುಕ್ತೀರಿ?
1: ಹೌದು, ಅದೇನೋ ನಿಜಾನೇ.
0: ನಿಮಗೆ ಅನ್ನದ ವ್ಯವಸ್ಥೆಯನ್ನ ಯಾರು ಮಾಡೋದು? ನೀವು ಅದನ್ನೇ ತಾನೇ ತಿಂದು ಬದುಕಿರೋದು. ನಿಮ್ಮ ದೇಹದ ರಕ್ಷಣೆಗೆ ಬಟ್ಟೆಯನ್ನ ನೇಯರು ನಾವೇ ಅಲ್ಲೇನು?
4: ಎಲ್ಲ ಹಾಳಾಯ್ತು. ಇಷ್ಟು ದಿನ ನಮ್ಮನ್ನೇ ಅನ್ನದಾತರೆನ್ನುತ್ತಿದ್ದವರು ಈಗ ಎಲ್ಲ ವಿರುದ್ಧ ಹೇಳುತ್ತಿದ್ದಾರಲ್ಲ, ಇನ್ನು ಸಹಿಸೋಕೆ ಸಾಧ್ಯವಿಲ್ಲ.
1: ಸುಮ್ಮನಿರು ನಾಯಕರೇ, ಇಷ್ಟು ಹೊತ್ತು ನಾವೆಲ್ಲ ಕಾಯ್ತಾ ಇದ್ದದ್ದು ನಿಮಗಾಗಿ. ಮಹಾಕಾಲನ ವಾಹನರು ನೀವೇ ಅನ್ನೋದು ನಮಗೆ ಅರ್ಥವಾಗದೇನು? ನೀವು ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸ ಮಾಡ್ತೇವೆ.
0: ಬಂಡ್ರಪ್ಪ ಬನ್ನಿ, ಎಲ್ಲರೂ ಬಂದ್ರು, ಎಲ್ಲರೂ ಸೇರಿ ಹಗ್ಗ ಎಳೆಯೋದಿಕ್ ಬನ್ನಿ. ಇದ್ದರು ಸತ್ತರು ನಾವು ಅಪ್ಪನ ರಥವನ್ನ ನಡೆಸೇ ತೀರೋಣ.
1: ಆಗಲಿ, ಆದರೆ ಸಾವಕಾಶ. ಇದುವರೆಗೂ ರಥ ಯಾವ ಮಾರ್ಗದಲ್ಲಿ ಸಾಗುತ್ತಿತ್ತೋ ಈಗಲೂ ಅಲ್ಲಿಯೇ ಸಾಗಲಿ, ನಮ್ಮ ತಲೆಗಳ ಮೇಲೆ ಮಾತ್ರ ಹರಿಯಬಾರದು ಅಷ್ಟೇ.
0: ಆ ಕೆಲಸವನ್ನ ಆ ರಥದ ಸಾರಥಿಯೇ ನೋಡ್ಕೊಳ್ತಾನೆ ಬಿಡಿ, ನಾವು ಕೇವಲ ಅವನ ವಾಹನರಷ್ಟೇ. ಮಹಾಕಾಲನಿಗೆ
3: ಜಯವಾಗಲಿ,
0: ಮಹಾಕಾಲನಿಗೆ
3: ಜಯವಾಗಲಿ,
0: ಮಹಾಕಾಲನಿಗೆ
3: ಜಯವಾಗಲಿ.
2: ಅಯ್ಯಯ್ಯೋ ಅಯ್ಯಯ್ಯೋ, ಏ ಶೂದ್ರ ಮುಂಡೆವ, ಅಯ್ಯಯ್ಯೋ ಹಗ್ಗವನ್ನು ಮುಟ್ಬಿಟ್ರಲ್ಲೋ, ಪವಿತ್ರವಾದ ಸ್ಥಳನೆಲ್ಲ ಅಪವಿತ್ರ ಮಾಡ್ಬಿಟ್ರೆ. ಅಯ್ಯಯ್ಯೋ ನೀವಾದ್ರೂ ಹೇಳಿ, ಅಯ್ಯೋ ನೀವಾದ್ರೂ ಹೇಳಿ, ಅಯ್ಯೋ ರಥ ಚಲಿಸ್ಲಿಕ್ಕೆ ಆರಂಭಿಸ್ಬಿಡ್ತು, ಎಲ್ಲರೂ ಕಣ್ ಮುಚ್ಕೊಳ್ಳಿ, ವೃದ್ಧ ಮಹಾಕಾಲ ಮೂರ್ತಿಯನ್ನು ನೋಡ್ಬಿಟ್ರೆ ಎಲ್ಲ ಸುಟ್ ಬೂದಿ ಆಗ್ತೀರಿ.
4: ಅದೇನದು ಗಾಲಿ ಉರುಳಿದ ಶಬ್ದವೋ ಅಥವಾ ಆಕಾಶದಿಂದ ಹೊರಟ ಚೀತ್ಕಾರವೋ?
2: ಇಲ್ಲ, ಇದು ಖಂಡಿತ ಸಾಧ್ಯ ಇಲ್ಲ.
5: ಹೌದು, ಅಗೋ ಧೂಳ್ ಮೇಲೇರ್ತಾ ಇದೆ, ಅನ್ಯಾಯ, ಘೋರ ಅನ್ಯಾಯ, ರಥ ಚಲಿಸ್ತಾ ಇದೆ, ಇದು ಮಹಾಪಾಪ.
0: ಮಹಾ

0: ಅಯ್ಯೋ ಇದೇನಾಯ್ತು?
1: ಪುರೋಹಿತ್ರೆ, ನಮಗೆ ನೀವಾದ್ರೂ ಆಜ್ಞೆ ಕೊಡಿ, ನಮ್ಮ ಶಸ್ತ್ರಾಸ್ತ್ರಗಳಿಂದ ಅಪವಿತ್ರವಾಗಿರುವ ರಥವನ್ನು ತಡೆಯುತ್ತೇವೆ.
0: ಆಜ್ಞೆ ಆಜ್ಞೆ ಕೊಡೋ ಧೈರ್ಯ ನನಗೆಲ್ಲಿದೆ? ಆ ಭಗವಂತ ತನ್ನ ತಾನೇ ಕೂಲ್ಗೆಡ್ಸ್ಕೊಂಡ್ರೆ ಇನ್ನು ನನ್ನ ಆಜ್ಞೆಯಿಂದ ಆಗುವ ಪ್ರಯೋಜನ ಆದ್ರೂ ಏನು?
2: ಹಾಗಾದ್ರೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಸಾಡುತ್ತೇವೆ.
0: ನಾವು ನಮ್ಮ ಶಾಸ್ತ್ರಗಳನ್ನು ಇನ್ನು ಬಿಸಾಡ್ತೇವೆ. ಮಂತ್ರಿಗಳೇ, ನೀವೇನ್ ಮಾಡ್ತೀರಿ?
3: ನಾನು ಅವರೊಟ್ಟಿಗೆ ಹಗ್ಗ ಎಳೆಯೋಕೆ ಹೋಗ್ತೇನೆ.
1: ನೀವು ಅವ್ರ ಜೊತೆ ಸೇರ್ತೀರೇನು?
3: ಹಾಗಾದಾಗಲೇ ಆ ಸ್ವಾಮಿ ಸಂತುಷ್ಟನಾಗುವುದು, ಅವರೆಲ್ಲರಿಗೂ ಅಪ್ಪನ ಕೃಪೆ ಸಿಕ್ಕಿದೆ ಅನ್ನೋದು ನನಗೆ ಸ್ಪಷ್ಟವಾಗ್ತಿದೆ. ಇದು ಕನಸು ಅಲ್ಲ, ಭ್ರಮೆಯೂ ಅಲ್ಲ. ಈಗ ಅವರಿಂದ ನಾವು ದೂರಾದರೆ ಅದು ಮರ್ಯಾದೆಯಲ್ಲ, ಅವರೊಟ್ಟಿಗೆ ಇರೋದ್ರಲ್ಲೇ ಬೆಲೆ ಇದೆ.
1: ಆದ್ರೆ ಅವರೊಟ್ಟಿಗೆ ಹಗ್ಗವನ್ನು ಎಳೆಯೋದು ಎಷ್ಟು ಸರಿ? ಅದನ್ನು

0: ತಡೆದಿರುತ್ತೇವೆ. ನಮ್ಮ ತಂಡದವರನ್ನು ನಾನು ಕರೆಯುತ್ತೇನೆ.
1: ಈಗ ಮಹಾಕಾಲನ ರಥದ ಮಾರ್ಗ ರಕ್ತದ ಕೆಸರಿನಲ್ಲಿ ಮುಳುಗುತ್ತದೆ.
2: ನಾವು ನಿಮ್ಮ ಜೊತೆ ಬಂದು ಮಾರ್ಗದರ್ಶನ ಮಾಡಿದ್ರೆ ನಿಮಗೆ ಸಹಾಯವಾಗಬಹುದು.
3: ಅವರನ್ನ ತಡೆಯೋದು ನಿಮ್ಮ ಕೈಲಿ ಸಾಧ್ಯವಿಲ್ಲ. ಹಾಗೊಮ್ಮೆ ನೀವು ಸುಮ್ಮನೆ ಪ್ರಯತ್ನ ಪಟ್ಟಿದ್ದೆ ಆದರೆ ಆಗ ನೀವು ಚಕ್ರದ ಕೆಳಗೆ ಹೋಗಬೇಕಾಗುತ್ತದೆ, ತಿಳಿದುಕೊಳ್ಳಿ.
1: ಅಡ್ಡಿ ಇಲ್ಲ, ಹಾಗೆ ಆಗಲಿ. ಚಂಡಾಲರ ಕೀಲು ಮಾಂಸವನ್ನು ತಿಂದು ಅಪವಿತ್ರವಾಗಿರುವ ನಮ್ಮ ಅಯ್ಯನ ರಥದ ಚಕ್ರ ನಮ್ಮ ಶುದ್ಧ ಮಾಂಸವನ್ನಾದರೂ ಸೇವಿಸಲಿ.
2: ಅದೋ ಮಂತ್ರಿಗಳೇ, ರಥ ರಾಜಮಾರ್ಗವನ್ನು ಬಿಟ್ಟು ಓಡ್ತಿದೆಯಲ್ಲ, ಇನ್ನು ಯಾವ್ಯಾವ ಮನೆಗಳ ಕಡೆ ನುಗ್ತದೋ ಗೊತ್ತಿಲ್ಲ.
4: ಮಹಾಕಾಲನಿಗೆ
1: ಅಲ್ಲಿ ನೋಡಿ, ಬಂಗಾರ ಶೆಟ್ಟಿ ಕಡೆಯವರು ನಮ್ಮನ್ನು ಕೂಗಿ ಕರೆಯುತ್ತಿದ್ದಾರೆ. ಆ ರಥ ಅವರ ಭಂಡಾರದ ಕಡೆಗೆ ನುಗ್ಗಿದೆ. ಅವರೆಲ್ಲ ಹೆದರಿದ್ದಾರೆ ಅನಿಸುತ್ತಿದೆ. ಬನ್ನಿ, ಅವರನ್ನು ರಕ್ಷಿಸೋಣ.
3: ಮೊದಲು ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಿ, ಆಮೇಲೆ ಬೇರೆಯವರ ರಕ್ಷಣೆ. ರಥ ಈಗ ನಿಮ್ಮ ಶಸ್ತ್ರಾಗಾರದ ಕಡೆಗೆ ಸಾಗುತ್ತಿದೆ. ಇನ್ನೊಂದು ಕ್ಷಣದಲ್ಲಿ ಶಸ್ತ್ರಾಗಾರ ನಿರ್ನಾಮವಾಗುತ್ತದೆ, ನೋಡುತ್ತೀರಿ.
0: ಹಾಗಾದ್ರೆ ಮುಂದೆ ದಾರಿ ಏನು?
3: ಅವರ ಜೊತೆ ನಾವು ಸೇರಿ ರಥ ಎಳೆದರೆ ಆಗ ಮಾತ್ರ ಬದುಕಬಹುದೇನೋ. ಆಗ ಅದರ ವೇಗವನ್ನೂ ನಿಯಂತ್ರಿಸಬಹುದು. ದ್ವಂದ್ವಕ್ಕೆ ಇದು ಸಮಯವಲ್ಲ. ನಾನಿನ್ನು ರಥ ಎಳೆಯೋಕೆ ಹೋಗುತ್ತೇನೆ.

0: ಈಗೇನ್ ಮಾಡೋದು ಪುರೋಹಿತ್ರೆ?
1: ನೀವೇನ್ ಮಾಡ್ತೀರಿ
2: ವೀರರೇ? ನೀವೇನ್ ಮಾಡ್ತೀರಿ?
1: ಹಗ್ಗ ಎಳಿಯೋದು ಯುದ್ಧ ಮಾಡೋದು ಗೊತ್ತಾಗ್ತಿಲ್ಲ, ನೀವೇನ್ ಮಾಡ್ತೀರಿ?
2: ಹಗ್ಗ ಎಳಿಬೇಕು, ಶಾಸ್ತ್ರ ಓದ್ಬೇಕು, ಒಂದು ತಿಳಿತಿಲ್ಲ.
0: ಕೇಳಿಸ್ತೇನು ಆ ದಡ ದಡ ಅನ್ನೋ ಶಬ್ದ? ಭೂಮಿಯೇ ಬಿರುಕ್ ಬಿಡ್ತೀರ ಕೇಳಿಸ್ತಿದೆ.
1: ಪುರೋಹಿತ್ರೆ ಅಲ್ಲಿ ನೋಡಿ, ಆ ರಥಕ್ಕೆ ಜೀವ ಬಂದ್ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ನಾನು ಎಷ್ಟೋ ಸಲ ರಥಯಾತ್ರೆಯನ್ನು ನೋಡಿದ್ದೇನೆ, ಆದ್ರೆ ಈ ತರದ ಜೀವಯಾತ್ರೆಯನ್ನು ಯಾವತ್ತೂ ಕಂಡಿಲ್ಲ.
0: ಎಷ್ಟು ಎಚ್ಚರದ ನಡಿಗೆ ಇದು! ಹಿಂದೆ ಎಲ್ಲ ನಿದ್ರೆಯಲ್ಲಿಯೂ ಚಲಿಸ್ತಿತ್ತೇನೋ ಅನಿಸ್ತಿದೆ.
1: ಅದು ನಾ ಮಾಡಿರೋ ಮಾರ್ಗವನ್ನು ಬಿಟ್ಟು ತಂದೆ ದಾರಿ ಮಾಡಿಕೊಂಡು ಮುಂದ್ ನುಗ್ತಾ ಇದೆ.
0: ಎಲ್ಲ ಹೋಯ್ತು, ಈ ತರದ ಹಾಳಾದ ರಥೋತ್ಸವ ನಾನೆಂದು ಕಂಡಿಲ್ಲ ಕೇಳಿಲ್ಲ.

0: ಅದು ಕವಿಗಳು ಬರ್ತಿದ್ದಾರೆ, ಅವರನ್ನೇ ಕೇಳಿ ಈ ಎಲ್ಲದರ ಅರ್ಥ ಏನು ಅಂತ.
1: ನನಗೆ ಏನೂ ಅರ್ಥ ಆಗಿಲ್ಲ. ಇನ್ನು ಅವ್ರ ಕವಿಗಳು ಕಲ್ಪನಾಜೀವಿಗಳು, ಬರೀ ಸುಳ್ಳು ಸುಳ್ಳು ಹೇಳ್ತಾರೆ, ಶಾಸ್ತ್ರ ಸತ್ಯ ಅವ್ರಿಗೆ ತಿಳಿಯೋದೇ ಇಲ್ಲ.
2: ಶಾಸ್ತ್ರದ ಮಾತಾಗಿರ್ಲಿ ಸ್ವಾಮಿ, ಅದು ಯಾವಾಗ್ಲೋ ಸತ್ತೋಯ್ತು. ಅವ್ರಾದ್ರೆ ಹೊಸ ಮಾತಾಡ್ತಾರೆ, ಅದನ್ ಬೇಕಾದ್ರೆ ನಾವು ನಂಬೋದು.
1: ಮನೆ ಅಮ್ಮ.

0: ನಾರಾಯಣ ಸ್ವಾಮಿ ಕವಿಗಳೇ, ಈ ರಥೋತ್ಸವ ಹೀಗೆ ಎಲ್ಲ ತಲೆ ಕೆಳಗಾಗಿದೆಯಲ್ಲ, ಏನರ್ಥ ನಿಮಗೆ ಗೊತ್ತೇನು?
1: ಹೌದು, ನನಗೂ ಗೊತ್ತಾಗ್ತಿದೆ.
2: ರಾಜರು ಪುರೋಹಿತರು ಎಳೆದ್ರು ಚಲಿಸ್ತಾ ಇಲ್ವಲ್ಲ, ಯಾಕೆ?
1: ಅವರೆಲ್ಲ ಮಹಾಕಾಲನ ರಥಕ್ಕಷ್ಟೇ ಬೆಲೆ ಕೊಟ್ಟರು, ಆದರೆ ಎಳೆಯುವ ಹಗ್ಗವನ್ನ ನಿರ್ಲಕ್ಷ್ಯ ಮಾಡಿದರು.
0: ನಿಮ್ಮ ತರ್ಕವೇನೋ ಅರ್ಥವಾಗ್ತಿದೆ, ಆದ್ರೆ ಅರ್ಥವಾಗ್ಲಿಲ್ವಲ್ಲ.
1: ಅವರು ರಥ ನಡೆಸೋದನ್ನ ಮಾತ್ರ ಒಪ್ಪಿಕೊಂಡರು, ಆದರೆ ಅದರ ನಿಬಂಧನೆಗಳನ್ನು ನಿರ್ಲಕ್ಷಿಸಿದರು. ಅದಕ್ಕಾಗಿ ಆ ನಿಬಂಧನೆ ಕ್ರೋಧಗೊಂಡು ಅವರನ್ನ ನಾಶಗೊಳಿಸುತ್ತಿದ್ದಾನೆ.
3: ಹಾಗಿದ್ರೆ ನಿಮ್ಮ ಪ್ರಕಾರ ಆ ಶೂದ್ರರ ಶಕ್ತರಾದವರೇನೋ ಕೇವಲ ಅವ್ರು ಮಾತ್ರ ನಿಬಂಧನೆಗಳಿಗೆ ತಕ್ಕ ಹಾಗೆ ಇರ್ತಾರೇನೋ?
1: ಬಹುಶಃ ಇಲ್ಲ, ಅವರು ಮುಂದೊಮ್ಮೆ ನಾವೇ ರಥದ ಯಜಮಾನರು ಅಂದುಕೊಳ್ತಾರೆ, ಆದರೆ ಅದೇ ಅವರ ಕೊನೆಗಾಲವೂ ಆಗಿರುತ್ತೆ. ನಾಳೆಯ ದಿನವೇ ಅವರು ತಮ್ಮ ನೇಗಿಲು ಮಗ್ಗಗಳಿಗೆ ಜಯವಾಗಲಿ ಅಂತ ಕೂಗಿಕೊಳ್ತಾರೆ. ಸೃಷ್ಟಿಕರ್ತ ಮನುಷ್ಯರಿಗೆಂದೇ ವಿದ್ಯೆ ಜ್ಞಾನಗಳನ್ನು ನೀಡಿ ಪ್ರಕೃತಿ ಅವಳ ಹೊರಗೆಲ್ಲ ಅಮೃತವನ್ನು ತುಂಬಿಟ್ಟಿದ್ದಾನೆ. ನಾಳೆ ಅವನನ್ನೇ ತಿರಸ್ಕರಿಸಿ ಬೈದರೆ ಇವರು ಕೂಡ ಬಲರಾಮನ ಶಿಷ್ಯರಂತಾಗ್ತಾರೆ. ಆ ಹಲಾಯುಧನ ಹೆಂಡದ ಅಮಲು ಜಗತ್ತನ್ನೇ ತಲೆಕೆಳಗೂ ಮಾಡುತ್ತೆ.
3: ಹಾಗೇನಾದ್ರೂ ರಥ ಮತ್ತೆ ಅಚಲವಾದ್ರೆ ನಡೆಸೋದಕ್ಕೆ ನಿಮ್ಮನ್ನೆ ಕರೆಸಬೇಕಾಗ್ತದೆ.
1: ತಮಾಷೆ ಅಲ್ಲ ಪುರೋಹಿತರೆ, ತನ್ನ ಯಾತ್ರೆಯಲ್ಲಿ ಮಹಾಕಾಲ ಮತ್ತೆ ಮತ್ತೆ ಕವಿಗಳನ್ನ ಕರೆಸುತ್ತಲೇ ಇದ್ದಾನೆ. ಆದರೆ ಈ ಜನಸಂದಣಿಯೊಳಗೆ ನುಸುಳಿ ಅಲ್ಲಿಯವರೆಗೆ ಹೋಗಿ ಅವನನ್ನ ಮುಟ್ಟೋದಕ್ಕೆ ನಮಗಾಗ್ತಿಲ್ಲ.
3: ಹಾಗೊಮ್ಮೆ ಮುಟ್ಟೋದಕ್ಕಾದ್ರೆ ನೀವು ಕವಿಗಳು ಅದ್ ಯಾವ ಶಕ್ತಿಯಿಂದ ಈ ರಥವನ್ನು ನಡೆಸ್ತೀರಿ?
1: ದೈಹಿಕ ಶಕ್ತಿಯಿಂದಂತೂ ಅಲ್ಲ, ನಾವೆಲ್ಲ ಸೃಷ್ಟಿಯ ಲಯಕ್ಕೆ ಬದ್ಧರಾದವರು. ಎಲ್ಲವೂ ಏಕತಾನವಾದಾಗ ಆ ಲಯ ತಪ್ಪಿ ಹೋಗ್ತದೆ. ಅದಕ್ಕೆ ನಾವು ಕವಿಗಳು ಸೃಷ್ಟಿಯ ಚೆಲುವನ್ನೇ ಅಂಬಿಗನನ್ನಾಗಿಸಿಕೊಂಡು ಆ ಶಕ್ತಿಯ ದೋಣಿಯನ್ನು ವಶಪಡಿಸಿಕೊಳ್ಳುತ್ತೇವೆ. ನೀವುಗಳು ಕಠೋರತೆಯನ್ನ ನಂಬಿದವರು, ಶಾಸ್ತ್ರದ ಕಠೋರತೆ, ಅಸ್ತ್ರದ ಕಠೋರತೆ. ದುರ್ಬಲರು, ಭೀತರು, ನಿಶಕ್ತರು, ನಿರ್ಜೀವಿಗಳು ಇದಕ್ಕೆ ಬಲಿಯಾಗ್ತಾರೆ.
2: ಅಲ್ಲಿ ಬೆಂಕಿ ಒತ್ತಿ ಉರಿತಾ ಇದ್ರೆ ನೀನಿಲ್ಲಿ ಉಪದೇಶ ಮಾಡ್ತಿದ್ದೀಯಲ್ಲ.
1: ಯುಗ ಯುಗಗಳಲ್ಲಿ ಅದೆಷ್ಟೋ ಬಾರಿ ಈ ಬೆಂಕಿ ಹೊತ್ತಿ ಉರಿದಿದೆ. ಈ ಅಗ್ನಿಕಾಂಡದಲ್ಲಿ ಯಾವುದು ಉಳಿಯಲು ಶಕ್ತವೋ ಅದು ಉಳಿದೇ ತೀರುತ್ತದೆ.
0: ಹಾಗಾದ್ರೆ ನೀನೇನ್ ಮಾಡ್ತೀಯಪ್ಪ ಈಗ?
1: ನಾನು ಹೆದರಬೇಡಿ ಅಂತ ಹಾಡ್ತೇನೆ.
2: ಅದರಿಂದ ಏನು ಪ್ರಯೋಜನವಾಗುತ್ತೋ?
1: ಅದು ರಥ ನಡೆಸೋರಿಗೆ ಒಂದು ಲಯವಾಗ್ತದೆ. ಲಯವಿಲ್ಲದ ನಡಿಗೆ ತುಂಬಾ ಅಪಾಯಕಾರಿ.
0: ನಾವೆಲ್ಲರೂ ಏನ್ ಮಾಡೋದು?
3: ಹಾಗಿದ್ರೆ ನಾನೇನ್ ಮಾಡ್ಲಿ?
1: ಆತುರ ಪಡಬೇಡಿ, ಚಿಂತಿಸಿ ಹೊಸ ಹರಿವನ್ನು ಪಡೆಯಿರಿ. ಮನಸ್ಸನ್ನ ತೆರೆದು ಹೊಸ ಬಾಳಿಗೆ ಅಣಿಯಾಗಿ ಮಹಾಕಾಲನ ಕರೆಗೆ ಸಿದ್ಧರಾಗಿ

0: ಇದುವರೆಗೆ ನಾಟಕ ಕಾಲಯಾತ್ರೆ ಕೇಳಿದಿರಿ. ರವೀಂದ್ರನಾಥ ಟಾಗೋರರ ಮೂಲ ಬಂಗಾಳಿ ರಂಗನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಮೀರಾ ಚಕ್ರವರ್ತಿ ಹಾಗೂ ಚನ್ನಕೇಶವ. ಭಾಗವಹಿಸಿದ ಕಲಾವಿದರು ಮಂತ್ರಿ ಕೀರ್ತಿಪ್ರಸಾದ್ ಎಸ್ಆರ್, ಬಂಗಾರಶೆಟ್ಟಿ ಪ್ರಮೋದ್ ಕುಮಾರ್ ಡಿ, ಕವಿ ಹಾಗೂ ಶೂದ್ರರ ನಾಯಕ ಹರೀಶ್ ಪಿಕೆ, ಸೈನಿಕರು ಕವಿತಾ ಬಿ ಮತ್ತು ಮಂಜುಳಾ ಬಿ, ಸೇವಕ ಹಾಗೂ ಶೂದ್ರ ಕೃಷ್ಣನಾಯ್ಕ ಮತ್ತು ಸುಧಾ, ಪುರೋಹಿತ ಮತ್ತು ಜನ ಜೀವನ್ ಕೆಟಿ, ಜನ ಹಾಗೂ ಶೂದ್ರರು ತೀರ್ಥ ಎಚ್ ವಿ ಮತ್ತು ಶಿವಕುಮಾರ್, ಬೇಹುಗಾರ ರೇಣುಕಾ ಎಲ್. ಸಂಗೀತ ಮಹೇಶ್ ಆಚಾರಿ, ತಂಡ ನಿರ್ವಹಣೆ ವಿನಾಯಕ ಎಸ್ಎಂ, ನಾಟಕದ ನಿರ್ದೇಶನ ಕಲ್ಲಪ್ಪ ಪೂಜೇರ. ಪ್ರಸ್ತುತಪಡಿಸಿದವರು ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಆಕಾಶವಾಣಿ ಮಂಗಳೂರು.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
1: ಕೇಳುಗರೆ ಗಮನಿಸಿ, ಇದೇ ಬರುವ ದಿನಾಂಕ 26 ಮಂಗಳವಾರದಂದು ಧ್ವನಿಮುದ್ರಣಗೊಳ್ಳಲಿರುವ ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಳಿಗ್ಗೆ 11:30 12:40 ತಾವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಮತ್ತೊಂದು ಸಂಖ್ಯೆ 2222611, ಇನ್ನೊಂದು ಸಂಖ್ಯೆ 2223611, ಎಸ್ಟಿಡಿ ಸಂಖ್ಯೆ 08-24, ಮೊಬೈಲ್ 8-2-7-7-0-3-8-0-0-0. ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ಇದೇ ಮಂಗಳವಾರ ಬೆಳಿಗ್ಗೆ 11:30 12:40.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ನಾಳೆ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಪ್ರಿಯ ಕೇಳುಗರೇ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 3:35. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಕೊಂಕಣಿ ಕಾರ್ಯಕ್ರಮ. ಆಂಡ್ರೂ ಎಲ್ ಡಿಕುನ್ಹಾ ಅವರಿಂದ ಸ್ವರಚಿತ ಕವನಗಳ ವಾಚನದೊಂದಿಗೆ ಪ್ರಾರಂಭವಾಗಲಿದೆ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ನಾನು ನಾಗರತ್ನ. ಪ್ರಿಯ ಕೇಳುಗರೆ, ಇದೀಗ ಕೊಂಕಣಿ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ಅಮ್ಗೆಲೆ ಐಚ್ ಕಾರ್ಯಕ್ರಮ ಅಂತೂ ಸ್ವರಚಿತ ಕವಿತಾ ವಾಚನ ಐಕೋವ್ಯ. ಪ್ರಸ್ತುತಕರ್ತಾಚಿ ಆಂಡ್ರ್ಯೂ ಎಲ್ ಡಿಕ್ಕುನ್ನಹ.
2: ಸರ್ವಾಂಕ್ ನಮಸ್ಕಾರ. ಎಕ್ ಸೂರ್ಯ ಗರಾಂಚೋ ಕವಿತಂ ಆಜಮ್ಯಕ ವಿಚಿತ್ರ ಕಾಳಾಚಾ ಹುಮ್ರಾರ್ ಉಬೆ ಆಸಾಂ. ಆಮ್ಚಾ ಹಾತಾಂತ ಸಕ್ಕಟ್ ಸಂಸಾರ ಆಸಾ, ಪೂಣ ಆಮ್ಚಸ್ ಕಾಳಜಾಂತ ಜಾಗೋ ಖಾಲಿ ಆಸಾ. ಪ್ರಗತಿಚಾ ನಾವಾನ ಆಮ್ಚಿ ಕುಟುಂಬ ಆಜ ಭರಿಸ್ ಅಜ್ಕ ಜಾವನ್ ಆಸಾತ್. आमी आमच्या भुरग्यांनी यशस्वी जावचे संभ्रमता, पूण त्या संभ्रमा फाटल्यान मोने जाल्ली आमचींच परनी घरां आमी विसरोन वेता. आधुनिकरणाचो निव्वळ परिणाम म्हळ्यार आधुनीक दूख. ही एक अशेलें दूख, ताची बोबाट आमकां आयकना. बदलाक हें दूख ಒಣದಿ ಲಗೀ ಪುಸ್ಪುಸ್ತ. ದೇವಾನ್ ಕುಟಾಂಬ ರಸ್ಲಾಂ ಸಂಗತ್ಪಣಸೊ ಅನುಭೋಗ ಘೇವಕು ವ ಫಕತ್ ಗರ್ಜ ಆನಿ ಮರ್ಜೆಚೆ ಸಂಬಂಧ ಸಂಬಳಚಾ ವ್ಯವಸ್ಥೆ ಖಾತೀರ್ ದೇವಾನ್ ಕುಟಾಂಬ ಕಿತ್ಯಾಕ ರಸ್ಲಾಂ. ಹಾಂ ಆಂಡ್ರ್ಯೂ ಎಲ್ ಡಿಕ್ಕುನ್ನ. ಆಜ ಯಾ ಪ್ರಸರಾಂತ ಆಮೀ ಆಮ್ಚಾ ಮಲ್ಗಡ್ಯಾಂಚ್ಯೋ ಮೌನ್ ಕಾಣ್ಯೋ ಆನಿ ಡಿಜಿಟಲ್ ಸಂಸಾರಂತಲ್ಯೋ ಎಕ್ಸುರ್ಪಣಸೊ ತಾಳೊ ಕವಿತಾನೀ ರೂಪಾಂತ ಕೆಲ್ಯೋ ತುಮ್ಚಾ ಮುಖಾರ ವಾಚನ ಕರ್ತಾ. ಮಾಯ ಸರ್ಲ್ಯಾ ಉಪರಾಂತ ಖಾಲಿ ಪಡ್ಲ್ಯಾ ಪರ್ನ್ಯಾ ಘರ್ಚಾ ವಣತಿಚೇರ್ ಉಮ್ಕಳ್ಚೆ ಗಡಿಯಾಳ ನವ್ಯಾ ಸೆಲ್ನಾನಿ ಪುನರ್ಜೀವಂತ ಕರ್ತಾನಾ. ಘರ್ ಪಳೋಂಕ ಆಯ್ಲೋ ಏಜೆಂಟ್ ಮುಂತಾ ಗಡಿಯಾಳಾಚೆ ಕಾಂಟೆ ಆತಾ ಪಾನ್ಸಾಂಗ್ ದಾಖಯತಾತ. ವಾರಾ ಆತಾ 10:30 ಜಾಲಿ. ಮಾಯ ಸರ್ಲ್ಯಾ ಉಪರಾಂತ ಖಾಲಿ ಪಡ್ಲ್ಯಾ ಪರ್ನ್ಯಾ ಘರ್ಚಾ ವಣತಿಚೇರ್ ಉಮ್ಕಳ್ಚೆ ಗಡಿಯಾಳ ನವ್ಯಾ ಸೆಲ್ನಾನಿ ಪುನರ್ಜೀವಂತ ಕರ್ತಾ.

ಡೊನ್ ಪಟ್ಲೆಂಗ್ ಗಡಿಯಾಳ್. ಗಡಿಯಾಳಾಚೀ ಊಡೀ ಕಿತ್ಯಂಗೀ ಗುಠಾನ್ ಸಾಂಗೋಂಕು ಪುಸ್ಪುಸ್ತಾ ತಶೆಂ ಬೊಗ್ಲೆ ಮಕಾ. ಗಡಿಯಾಳಾಚೀ ಊಡೀ ಕಿತ್ಯಂಗೀ ಗುಠಾನ್ ಸಾಂಗೋಂಕ್ ಪುಸ್ಪುಸ್ತಾ ತಶೆಂ ಬೊಗ್ಲೆ ಮಕಾ. ಕಾನ್ ದಿಲ್ಲೆ ಹಾವೇ ಆತ್ರೆ ಗಾನು, ಕಾನ್ ದಿಲ್ಲೆ ಹಾವೇ ಆತ್ರೆ ಗಾನು. ಗಡಿಯಾಳ್ ಮುನಾಲೆ ಪುನರ್ಜೀವ ದಿಲ್ಯಾಕ ಅರ್ಗ. ಗಡಿಯಾಳ್ ಮುನಾಲೆ ಪುನರ್ಜೀವ ದಿಲ್ಯಾಕ ಅರ್ಗ. ಪುಣ್ ಮುಜೆ ಏಕ್ ಮಾಗ್ಣೆ, ಪುಣ್ ಮುಜೆ ಏಕ್ ಮಾಗ್ಣೆ. ಹಾವೇ ಹಂಗ ಏಕ್ ಸುರೆ ರೌಲೆಲ್ಲ ಕಡೆಸ್ ಸರಲ್ಲಿ ನಿಸ್ರೋನ್ ವಿಸ್ರೋನ್ ಗೆಲ್ಯ ವರ್ಷ ವರ್ಷಾಂಚಿ ವಾರ ಮಕ ಪಾಟಿ ಮೇಳ್ತಿದ್ಗಿ ಮಕ. ಹಾವೇ ಹಂಗ ಏಕ್ ಸುರೆ ರೌಲೆಲ್ಲ ಕಡೆಸ್ ಸರಲ್ಲಿ ನಿಸ್ರೋನ್ ವಿಸ್ರೋನ್ ಗೆಲ್ಯ ವರ್ಷಾಂಚಿ ವರ್ಷ ವರ್ಷಾಂಚಿ ವಾರ ಪಾಟಿ ಮೇಳ್ತಿದ್ಗಿ ಮಕ. ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಮಾಂಚ ಕಾಳ್ಜಾಚೋ ಉಡ್ಕ್ಯೋಯೋ. ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಮಾಂಚ ಕಾಳ್ಜಾಚೋ ಉಡ್ಕ್ಯೋಯೋ. ಟಕ್ ಟಕ್ ಟಕ್ ಟಕ್ ಟಕ್ ಟಕ್. ಮುಜಿ ದೂಸರಿ ಕವಿತಾ ತಿ ಕಥೋಲಿಕ್ ಪಂಚಾಂಗ ವಿಷಯ ಅಂತ ಸ. ಕಥೋಲಿಕ್ ಪಂಚಾಂಗ ಅಂಚ ಮಲ್ಗಡೆ ಅಗರಾನಿ ಒಣತಿರ್ ಸ್ವಪ್ತಾಲೆ ಆತ. ಕಥೋಲಿಕ್ ಪಂಚಾಂಗ್ ಒಣ್ತಿ ತಾವನು ನಿಸ್ರೋನ್ ಪೊಡ್ಚಿ ಕವಿತಾ ಹಿ. ಕವಿತೆಚೆ ನಾವು ಕಥೋಲಿಕ್ ಪಂಚಾಂಗ್. ಆಜ್ ಕುಟಾಮ್ ಸಂಘಟ್ತಾ ಮೇಳ್ನ, ಆಜ್ ಕುಟಾಮು ಸಂಗತಾ ಮೇಳ್ನ. ಜಾಮೀನಿಚೇರ್ ಉಡುಲ್ಯ ನೋವ್ಯ ಗಿಟಾಂಚೇರ್ ನೋವೆ ದೊರೆ ಬಂದುಂಕು ತಯಾರಾಯಿ. ಆಜ್ ಕುಟಾಮ್ ಸಂಗತಾ ಮೇಳ್ನ. ಜಾಮೀನಿಚೇರ್ ಉಡುಲ್ಯ ನೋವ್ಯ ಗಿಟಾಂಚೇರ್ ನೋವೆ ದೊರೆ ಬಂದುಂಕು ತಯಾರಾಯಿ. ಮಲ್ಗಡ್ಯಾಂಗ್ ಹೆಣೆ ನಿಮಾಣ್ಯಾಂಗ್ ತೆಣೆ, ಮಲ್ಗಡ್ಯಾಂಗ್ ಹೆಣೆ ನಿಮಾಣ್ಯಾಗ ತೆಣೆ. ಸಂಗತ ಮೇಳಲ್ಲಿ ಖಿಣಾನ್ ಪಸಳ್ಳಿ. ಹತಿಂಗೇವನು ವಾಂಟ್ಯಾಚಿ ದಸ್ತಾವೇಜ. ಮಲ್ಗಡ್ಯಾಗ ಹೆಣೆ ನಿಮಾಣ್ಯಾಗ ತೆಣೆ. ಸಂಗತ ಮೇಳಲ್ಲಿ ಖಿಣಾನ್ ಪಸಳ್ಳಿ. ಹತಿಂಗೇವನು ತಂಚ ತಂಚ ವಾಂಟ್ಯಾಚಿ ದಸ್ತಾವೇಜ. ಧರ್ನಿಕ್ ಶೌಟಲ ಕಥೋಲಿಕ್ ಪಂಚಾಂಗ್, ಧರ್ನಿಕ್ ಶೌಟಲ ಕಥೋಲಿಕ್ ಪಂಚಾಂಗ್ ಕಿಳ್ಯ ಸಮೇತ. ಧರ್ನಿಕ್ ಶೌಟಲ ಕಥೋಲಿಕ್ ಪಂಚಾಂಗ್ ಕಿಳ್ಯ ಸಮೇತ. ಒಣ್ತಿ ರೋಡೋನಸಾತ್, ಒಣ್ತಿ ರೋಡೋನಸಾತ್. ಜರುಲ್ಯ ಹುಮ್ರ ವೈಲೋ ಏಕೇಕ್ ಗೀಟ್ ಪೊಳೆತ್, ಜರುಲ್ಯ ಹುಮ್ರ ವೈಲೋ ಏಕೇಕ್ ಗೀಟ್ ಪೊಳೆತ್. ಸರುಲ್ಲೆ ದೀಸ್ ಸರುಲ್ಲೆ ಸಂಬಂಧ ಮೆಜೀತ್. ಮೋನಿ ಜಾವನ್ ಬಸ್ಲ ಆವಯ್ ಜರಿಲ್ಯ ಹುಮ್ರ ವೈಲೋ ಏಕೆ ಗೀಟ್ ಪೊಳೆತ್. ಸರಲ್ಲೆ ದೀಸ್ ಸರಲ್ಲೆ ಸಂಬಂಧ ಮೆಜಿತ್. ಮೋನಿ ಜಾವನು ಬಸ್ಲ ಆವಯ್. ಮುಕ್ಲಿ ಕವಿತಾ ಸಾ ಏಕಾವಯ್ಚಿ ತಿ ಬುರ್ಗೆ ಸಂಗತ ಕಣ್ಣು ಮುಚ್ಚಾಲೆ ಕೇಳಿ ಕೇಳ್ತಾಲಿ. ಆತ ಬುರ್ಗಿ ಓಡ್ದಲ್ಯಾಂತ್ ಪೊಯ್ಸ ಸಾತ್. ತಿ ಬುರ್ಗ್ಯಾಲಾಗೆ ವಿಸಾರ್ತಾ ತುಮಿ ಆ ತಾಯಿ ಕಣ್ಣು ಮುಚ್ಚಾಲೆ ಕೇಳೋನ ಸದ್ಗಿ ಖಯ ಸಾ ತುಮಿ ಮಕ ದೊರಂಗೇಯ. ಕವಿತೆಚೆ ನಾವಸ ಕಣ್ಣು ಮುಚ್ಚಾಲೆ ವಾ ದೊಳೆ ಬನ್ಸೋ ಕೇಳ್. ಬುರ್ಗ್ಯಾನೋ ಕಣ್ಣು ಮುಚ್ಚಾಲೆ ಕೇಳ್ಯಾಂಗಿ, ಬುರ್ಗ್ಯಾನೋ ಕಣ್ಣು ಮುಚ್ಚಾಲೆ ಕೇಳ್ಯಾಂಗಿ ಕುಕು ಮಕ ದೊರಂಗೇಯ. ಬುರ್ಗ್ಯಾನೋ ಕಣ್ಣು ಮುಚ್ಚಾಲೆ ಕೇಳ್ಯಾಂಗಿ ಕುಕು ಮಕ ದೊರಂಗೇಯ. ತೆದ್ನ ಕಣ್ಣು ಮುಚ್ಚಾಲೆ ಕೇಳ್ತಾನ ತುಮಿ ಮಕ ಉಲೋದಿ ತೆಲ್ಯಾತ್ನೈ. ತೆದ್ನ ಕಣ್ಣು ಮುಚ್ಚಾಲೆ ಕೇಳ್ತಾನ ತುಮಿ ಮಕ ಉಲೋದಿ ತೆಲ್ಯಾತ್ನೈ. ಪೇಜೇಕ ಆದ ಅಂದವರ್ನು ಕೂಡಾಂಚ ಕೊನ್ಶಾನಿ ಹಾವು ಲಿಪ್ಪೊಂಡು ರೌತಾಲಿ. ಪೇಜೇಕ ಆದ ಅಂದವರ್ನು ಕೂಡಾಂಚ ಕೊನ್ಶಾನಿ ಹಾವು ಲಿಪ್ಪೊಂಡು ರೌತಾಲಿ. ತುಮಿ ದರ್ತೆಲ್ಯಾತ್ ಉಡೋನ್ ಪೊಡೋನ್ ಅನಿ ನಸ್ತೆಲ್ಯಾತ್. ತುಮಿ ದರ್ತೆಲ್ಯಾತ್ ಉಡೋನ್ ಪೊಡೋನ್ ಅನಿ ನಸ್ತೆಲ್ಯಾತ್ ಜಿಕ್ಕಿಲ್ಯ ಸಂತೋಷನ್. ಹಾವು ಸೊತ್ತಲಿ ಬೆಷ್ಟೆ ಬೆಷ್ಟೆ, ಹಾವು ಸೊತ್ತಲಿ ಬೆಷ್ಟೆ ಬೆಷ್ಟೆ. ಕೊನ್ಶ ಮುಲ್ಯ ಅಂತ ಕಟ್ಲ ಪೊಂದ ತುಮಿ ಲಿಪ್ಪುಲ್ಲೆ ಕೇಳಿ ತಸ್ಲ್ಯಾರಿ ಸೊತ್ತಲಿ. ಅನಿ ದೊರಂಗ್ ಜಾಯ್ನ ಮುನ್ ಸಲ್ವಾತಲಿ. ತುಮಿ ಲಿಪ್ಪುಲ್ಲೆ ಕೇಳಿ ತಸ್ತಲಿ ಸೊತ್ತಲಿ. ಅನಿ ದೊರಂಗ್ ಜಾಯ್ನ ಮುನ್ನು ಸಲ್ವಾತಲಿ. ನಿಮಾಣೆ ಜೇವ್ತೇಲಿ ಅವ ಕಿತ್ಲ ಸಂತೋಷ ಅನ್ನೈ.
ನಿಮಾಣೆ

telão, que telhaço, onde estou sandei? Muita burguia, não? Atá em carno muchale que ele está de que tem? Muita burguia, não? Atá em carno muchale que ele está de que tem? Há um lipon raong, não? Assa polé, tu me dor lacadesse. Muita burguia, não? Atá em carno muchale que ele está de que tem? Há um lipon raong, não? Assa polé, tu me dor lacadesse. Catlaoir. Catlaoirisse. ಯಾಕ ಕುಡಾನ್ ಲಿಪ್ ಚೆಂದರಿ ಕೈ ಕಟ್ಲ ವೈರಸ್ ಯಾಕ ಕುಡಾಂತ ಲಿಪ್ ಚೆಂದರಿ ಕೈ ಗಾಂಟಿ ಸೋಡಿನಂತ ತುಮ್ಕಾನ್ ಸೋದೂನ್ ಯೋಂಕು ಗಾಂಟಿ ಸೋಡಿನಂತ ತುಮ್ಕಾನ್ ಸೋದೂನ್ ಯೋಂಕು ರಾಕೋನರ್ಸ ವರ್ಸ ಪಾಶಾರ್ ಜಲ್ಯಾರಿ ಕಿತ್ಯಾಗೇನನ್ ತುಮಿ ಮಕ ದೊರೋಂಕು ರಾಕೋನರ್ಸ ವರ್ಸ ವರ್ಸ ಪಾಶಾರ್ ಜಲ್ಯಾರಿ ಕಿತ್ಯಾಗೇನನ್ ತುಮಿ ಮಕ ದೊರೋಂಕು ಅಶೈ ಸಣ್ತಾತ್ ಸಲುವಂಕು ಅಶನ್ಸ್ ಸಣ್ತಾತ್ ಸಲುವಂಕು ಹಾ ದಶಂಪುರ ಸಲುವಂಚೆ ಅಂಬಾಡೆ ಹಾ ದಶಂಪುರ ಸಲುವಂಚೆ ಅಂಬಾಡೆ ತುಮಿ ಸಂತೋಷಾನ್ ಜೇವನ ಸತ್ಮು ತುಮಿ ಕೈ ಅಸ್ಲರಿ ಸಂತೋಷಾನ್ ಜೇವನ ಸತ್ಮು ತುಮಿ ಜೇವತಾತರ್ ಹೌನ್ಸು ಜಿಕ್ಲಿ ತುಮಿ ಜೇವತಾತರ್ ಹೌನ್ಸು ಜಿಕ್ಲಿ ಮೊಗಜನ ಎಕ್ ಅವೈ ಎಕ್ ಸುರಿ ಅಸ್ಲ್ಯಾರಿ ಬುರ್ಗ್ಯಾನಿ ಸಂತೋಷಾನ್ ಜೇವ್ಲ್ಯಾರ ಆಪುಣ್ ಜಿಕ್ಲಿ ಮುಂಟ ಅಸಲಿ ಅವೈಚ ಬುರ್ಗ್ಯಾನ ತುಮ್ಕ ಕಶೆ ಭಕ್ತ ತುಮ್ಕ ಕಶೆ ಭಕ್ತ ಮುಕ್ಲಿ ಕವಿತಾ ಸಾ ಎಕ ಆಬಾಚಿ ತೊ ಕುಟ್ಪಂತ ಸು ಜಿಯತ ತರಿ ಎಕ್ ಸುರೋಜಲ ತೊ ಪಡ್ತಾನ ತಕ ಅಪ್ಲ್ಯಾ ಬುರ್ಗ್ಯಾಪಣಸ ಉಡಾಸೇತ ಅನಿ ಕವಿತೆಚೆ ನಾವ ಸಾ ಕೊಣಿ ಪೊಳೆತದ್ಗಿ ಕೊಣಿ ಪೊಳೆತದ್ಗಿ ಹಾವು ಪೊಡುಲ್ಲೋ ಹಾವು ಪೊಡುಲ್ಲೋ ಹಾವು ಗಾಯಲ್ಲೋ ಮಕ ದುಕ್ಕುಲ್ಲೆ ಹಾವು ಪೊಡುಲ್ಲೋ ಹಾವು ಗಾಯಲ್ಲೋ ಮಕ ದುಕ್ಕುಲ್ಲೆ ತೊರಿ ಊಟೋನು ದೌಂತಾಲೋ ತೊರಿ ಊಟೋನು ದೌಂತಾಲೋ ಫಿಕಿರ್ ನತ್ಲಿ ತೆದ್ನ ಮಕ ಪೊಳೆನಿ ಪೊಳೆ ನತ್ಲ ಬರಿ ನಟನ್ ಕರ್ತೆಲಂಚಿ ಹಾವು ಪೊಡುಲ್ಲೋ ಹಾವು ಗಾಯಲ್ಲೋ ಮಕ ದುಕ್ಕುಲ್ಲೆ ತೊರಿ ಊಟೋನ್ ದೌಲ್ಲೋ ಫಿಕಿರ್ ನತಲ್ಲಿ ಮಕ ಪೊಳೋ ನೀ ಪೊಳೆ ನತ್ಲ ಬರಿ ನಟ ಅನ್ಕರ್ತೆಲಂಚಿ ಪೊಡ್ತಾನ ಕೊನೆಯ ಪೊಳೋಂಚೆ ದಿಸ್ಲೆಂತರ್ ಪೊಡ್ತಾನ ಕೊನೆಯ ಪೊಳೋಂಚೆ ದಿಸ್ಲೆಂತರ್ ಒಡ್ಲನ್ ರಟ್ತಾಲು ಅನಿ ಮಕ್ಕ ಉಕಲ ಉಕಲ ಮುನ್ನ ಒಡ್ ಹತ್ತು ಒಡ್ಡೈತಾಲು ಪೊಡ್ತಾನ ಕೊನೆಯ ಪೊಳೋಂಚೆ ದಿಸ್ಲೆಂತರ್ ಒಡ್ಲನ್ ರಟ್ತಾಲು ಅನಿ ಮಕ್ಕ ಉಕಲ ಉಕಲ ಮುನ್ನು ಹತ್ತು ಒಡ್ಡೈತಾಲು ಮಕ್ಕ ಕೊಂಡಾಟ್ಯಾನ ತಂಬೈತಾನ ಹುಸ್ಕಾರ್ನ ರಟ್ತಾಲು ಮಕ್ಕ ಕೊಂಡಾಟ್ಯಾನ ತಂಬೈತಾನ ಹುಸ್ಕಾರ್ನ ರಟ್ತಾಲು ಮುಜೆ ಬಾಳ್ಪೋಣು ತಶೆ ಹಸಲ್ಲೆ ಮುಜೆ ಬಾಳ್ಪೋಣು ತಶೆ ಹಸಲ್ಲೆ ಕುಣಿ ಪೊಳೆತದ್ಗಿ ಆತ ಕುಣಿ ಪೊಳೆತದ್ಗಿ ಆತಾಯ ಪಡ್ತಾ ಆತಾಯ ಪಡ್ತಾ ಹಾವು ಗಾಯತಾ ಮಕ ಕಟೀನ್ ದುಕ್ತಾ ಕುಣಿ ಪೊಳೆತದ್ಗಿ ಆತಾಯ ಪಡ್ತಾ ಹಾವು ಗಾಯತಾ ಮಕ ಕಟೀನ್ ದುಕ್ತಾ ಉಡ್ತಾನ ಲೋಕೋನ್ ಪರ್ತೆನ್ ಪಡ್ತಾ ಕೊನೆಯ ಪೊಳೋಂಚೆ ದಿಸ್ಲ್ಯಾರು ಅಸುಲ್ಲೆ ಸೋರು ಬಾಳ್ ಆಕ್ಟಾಯ್ ಕರ್ನ ಎಕ್ಸುರ ಊಟೋಂಕು ಒದ್ದಾಡ್ತಾ ಆತಾಯ ಪಡ್ತಾ ಹಾವು ಗಾಯತಾ ಮಕ ಕಟೀನ್ ದುಕ್ತ ಉಡ್ತಾನ ಲೋಕನ್ ಪರ್ತ್ಯಾನ್ ಪಡ್ತಾ ಕೊನೆ ಪೊಳೋಂಚೆ ದಿಸ್ಲ್ಯಾರು ಅಸುಲ್ಲೆ ಸೋರ್ ಬಾಳ್ ಆಕ್ಟಾಯ್ ಕರ್ನ ಎಕ್ಸುರ ಊಟೋಂಕು ಒದ್ದಾಡ್ತಾ ಮಕ ದರಾ ಮುನ್ ಹಾತ್ ಒಡ್ದಾವಂಕು ಖರ್ಯಾನ್ ಮುಜೆ ಲಗಿ ದೈರ್ನ ಮಕ ದರಾ ಮುನ್ ಹಾತ್ ಒಡ್ಡಾವಂಕು ಖರ್ಯಾನ್ ಮುಜೆ ಲಗಿ ದೈರ್ನ ಪೊಳೆಯೋನ್ ಪೊಳೆ ನತ್ಲವರಿ ವೇಸ್ ಪಂಗುರ್ ತೆಲ್ಯ ಮುಜಸ್ ಮುನ್ಶಾಂಚಿ ಮಕ ಫಿಕಿರ ಸಾ ಮಕ ದರಾಮುನ್ ಹಾತ್ ಒಡ್ಡಾವಂಕು ಖರ್ಯಾನ್ ಮುಜೆ ಲಗಿ ದೈರ್ನ ಪೊಳೆಯೋನ್ ಪೊಳೆ ನತ್ಲ ಬರಿ ವೇಸ್ ಪಂಗುರ್ ತೆಲ್ಯ ಮುಜಸ್ ಮುನ್ಶಾಂಚಿ ಮಕ ಫಿಕಿರ ಸಾ ಒಡ್ಲನ್ ಬಿಲ್ಕುಲ್ ಅವರಡಾನ ಒಡ್ಲನ್ ಬಿಲ್ಕುಲ್ ಅವರಡಾನ ಕಾಳಿಜಾನಿ ಅತ್ಮ ತಮನಸ್ತ ಬಿತೆರ್ಟ್ಲಾನ್ ರಡ್ತ ಒಡ್ಲನ್ ಬಿಲ್ಕುಲ್ ಅವರಡಾನ ಮುಜೆ ಮಾತಾರ ಪೊಂಡ್ ಮುಳ್ಯಾರ ಅಶೆ ಮುಜೆ ಮಾತಾರ ಪೊಂಡ್ ಮುಳ್ಯಾರ ಅಶೆ ಆಧುನಿಕ ಸಮಾಜ ಆಜ ತೋಡ್ಯ ಪ್ರಾಯಸ್ತಾಂಕ ಸಗ್ಳೆ ಮೇಳ್ತಾ ಮುನ್ ಸಂಗ್ತಾ ಸ್ಮಾರ್ಟ್ಫೋನ್ ಸಿ ಸಿ ಕ್ಯಾಮರಾ ಮಜಬೂತ್ ಗರ್ ಪೈಶೆ ವೈದಕಿ ಸಲ್ವಾತ

0: ಸ್ವಸ್ಸವನು ಮುಖರ್ತಾವನು ಪಟ್ಲಂತಾವನು ದಾವ್ಯತಾವನ ನಿಜ್ವತಾವನು ಪ್ರತಿರೋಧ ಚೆ ತಾಳೆ ಸಂಗತ ಉಟುಲ್ಲೆತರ್ ನಿಮಾಣ್ಯ ಆಮೆನ ಪೈಲೆನ್ಸ್ ಹಾವು ಥೈಂತಾವನ್ ಸುಡ್ತಾನ ದರ್ವಟ್ಯ ಬೈರ್ ಮಕ್ಚಾ ಬಿರ್ಮತಿಚಾ ದೊಳ್ಯ ನಿಮಕ ರವೈಲೆ ನಿಮಾಣ್ಯ ಆಮೆನ ಪೈಲೆನ್ಸ್ ಹಾವು ಥೈಂತಾವನ್ ಸುಡ್ತಾನ ದರ್ವಟ್ಯ ಬೈರ್ ಮಕ್ಚಾ ಭಿರ್ಮತಿಚಾ ದೊಳ್ಯಾನಿ ಮಕ ರವೈಲೆ ಮೊಗಚನು ದೇವಾನು ಮುನ್ಶಾಕ್ ಪೈಲೆ ಗರ್ದಿಲ್ಲೆನ ಮೊಗಚನು ದೇವಾನ್ ಮುನ್ಶಾಕ್ ಪೈಲೆ ಗರ್ದಿಲ್ಲೆನ ತಾನೆ ಪೈಲೆ ಸಂಗದ್ದಿಲ್ಲೋ ಪೈಲೆ ತಾನೆ ಹದ್ದಿಲ್ಲೋ ಪೈಲೆ ತಾನೆ ಐಕೊಂಚೆ ಕಾಳಿಸ್ದಿಲ್ಲೆ ದೇವಾನ್ ಮುನ್ಶಾಕ್ ಪೈಲೆ ಗರ್ದಿಲ್ಲೆ ನೈ ಪೈಲೆ ತಾನೆ ಕುಟಾಂಬಿಲ್ಲೆ ಪೈಲೆ ಸಂಗದ್ದಿಲ್ಲೋ ಆಜ ಮುಜ್ಯಾ ಕವಿತಾನಿ ಸದರ್ ಕೆಲ್ಯಾ ಎಕ್ ಸುರ್ಯ ಕಾಣ್ಯಾಂಕ ತುಮ್ಚಾ ಕಾಳಜಾನ್ ಜಾಗೋ ಮೇಳ್ಳೋ ತರ್ ಹೇ ಕಾರ್ಯಕ್ರಮ ಸಫಲ ಜಲ ದೇವ ಬರೆಂ ಕೊರು
1: ಎದುಳ್ತಾಯ್ ತುಮ್ಮಿ ಆಂಡ್ರ್ಯೂ ಎಲ್ ಡಿಕುನ್ಹಾ ಹನ್ನಿ ಪ್ರಸ್ತುತ ಕೆಲಲೆ ಸ್ವರಿಚಿತ ಕವಿತಾ ವಾಚನ ಐಕಲಿಂತಿ ಹಂಗಾಕ ಐಚೆ ಕೊಂಕಣಿ ಕಾರ್ಯಕ್ರಮ ಸಮಾಪ್ತ ಜತ್ತ ಯೌಚ್ ಕಾರ್ಯಕ್ರಮಂತು ಪರತ್ ಮೇಳ್ಯ ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 5:30:10 ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಸರಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ತನಿಷ್ಕ್ ಬಾಗ್ಚಿ ಅವರದು, ಹಾಡಿದ್ದಾರೆ ಅರಿಜಿತ್ ಸಿಂಗ್ ಮತ್ತು ಆಸೀಸ್ ಕೌರ್.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ನಾಳೆ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಹೌಸ್ಫುಲ್ ಪಾರ್ಟ್ 2 ಚಿತ್ರಕ್ಕಾಗಿ ನೀರಜ್ ಶ್ರೀಧರ್ ಧ್ವನಿಯಾಗಿರುವ ಗೀತೆ, ಸಾಹಿತ್ಯ ಸಮೀರ್ ಅವರದು. ಸಂಗೀತ ನೀಡಿದ್ದಾರೆ ಸಾಜಿದ್ ವಾಜಿದ್.

0: ಕೇಳುಗರೇ ಗಮನಿಸಿ, ದಿನಾಂಕ 26/5/2026 ಮಂಗಳವಾರದಂದು ಧ್ವನಿ ಮುದ್ರಣಗೊಳ್ಳಲಿರುವ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಳಗ್ಗೆ 11:30 12:40 ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211992 2222611 2223611 STD ಸಂಖ್ಯೆ 0824 ಮೊಬೈಲ್ 8277038000 ಕರೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೇ ಮಂಗಳವಾರ 26 ಬೆಳಿಗ್ಗೆ 11:30
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
4: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಮುಂದೆ ಕೇಳಿ ಮಜ್ರೂಹ್ ಸುಲ್ತಾನ್ಪುರಿ ಬರೆದಿರುವ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದ ಗೀತೆ. ಆನಂದ್ ಮಿಲಿಂದ್ ಅವರ ಸಂಗೀತ ನಿರ್ದೇಶನದಲ್ಲಿ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಉದಿತ್ ನಾರಾಯಣ್.

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮುಂದಿನ ಗೀತೆ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದಿಂದ ಮಜ್ರೂಹ್ ಸುಲ್ತಾನ್ಪುರಿ ಅವರ ರಚನೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಮೀರ್ ಖಾನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಂಕರ್ ಮಹಾದೇವನ್, ಶಿಲ್ಪಾ ಮತ್ತು ಲಾಯ್ ಮೆಂಡೋನ್ಸಾ ಹಾಡಿರುವ ಸಲಾಂ ಇ ಇಶ್ಕ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಶಂಕರ್ ಇಶಾನ್ ಲಾಯ್ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆ, 6:50 ಯಕ್ಷಗಾನದ ಹಾಡುಗಳು, ಪ್ರಸಂಗ ಅಂಗದ ಸಂಧಾನ, ಭಾಗವತರು ನೀಲಾವರ ರಾಮಕೃಷ್ಣಯ್ಯ, 7:45 ವಚನಕಾರರ ಕಾಯಕ ತತ್ವ, ಈ ಕುರಿತು ಡಾಕ್ಟರ್ ಜೆ ಸೋಮಣ್ಣ ಅವರಿಂದ ಭಾಷಣ ಕೇಳಲಿದ್ದೀರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 58 ಸಂಚಿಕೆ. ವಾಚನಕಾರರು ಧನ್ಯಾಪದ್ಯಾಣ, ವ್ಯಾಖ್ಯಾನಕಾರರು ಗುಂಡೆಡ್ಕ ಈಶ್ವರ ಭಟ್. ರಾತ್ರಿ 8:30 ಡಾಕ್ಟರ್ ಮಹೇಶ್ ಬಾಬು ಪತ್ತಾರ್ ಅವರಿಂದ ಎಮೋಷನಲ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇನ್ ಅಡೋಲೆಸೆನ್ಸ್, ಈ ಕುರಿತು ಇಂಗ್ಲಿಷ್ನಲ್ಲಿ ಭಾಷಣ ಕೇಳಲಿದ್ದೀರಿ. ಸ್ಪಾಟ್ಲೈಟ್ 9:15, 9:30 ಕನ್ನಡ ಚಿತ್ರಗೀತೆಗಳು. ಈ ರಾತ್ರಿ 10:00 ರವಿವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ವಾದನ ಪ್ರಸಾರವಾಗಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಸೋಮವಾರ ಬೆಳಗ್ಗೆ 6:10 ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಎಂಎಸ್ ನಾಗರಾಜರಾವ್ ಅವರಿಂದ, ತತ್ವಪದ 6:40, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, ರೈತರಿಗೆ ಸಲಹೆ 6:50. ನಾಳೆ ಬೆಳಗ್ಗೆ 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರ್ಗಿ, ಇಲ್ಲಿನ ದಾಖಲಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರನಗರ, ಕಲಬುರ್ಗಿ. ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ. 7:20 ಭಾವಗೀತೆ, 7:45 ರಾಗರಂಜನೆ, 8:30 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, ನಾಳೆ ಬೆಳಗ್ಗೆ 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಲಿದ್ದೀರಿ. 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ, ದೇವಿಕಾ ನಾಗೇಶ್ ಅವರಿಂದ ಲಘುಧಾಟಿಯ ಭಾಷಣ ಅಟ್ಲಾಂಟದಲ್ಲಿ 4 ದಿನ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ವೀಣಾವಾದನ ಮತ್ತು ಹಾಡುಗಾರಿಕೆ ಕೇಳಲಿದ್ದೀರಿ. 12:05 ವನಿತಾ ವಿಹಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಥೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ, ನಂತರ ಪಾರ್ಟುಗಳ ಪರದಾಟ, ಮಧುರಾಕರ್ಣಂ ಅವರಿಂದ ಲಘುಧಾಟಿಯ ಭಾಷಣ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು

ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯದಲ್ಲಿ ವೈಕೆ ಮುದ್ದುಕೃಷ್ಣ ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 18ನೆಯ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಬ್ಲಮೊಗರು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಇನ್ನು ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಹೂಡಿಕೆ ಸಮಾರಂಭದ ನೇರ ಪ್ರಸಾರ ಕೇಳಲಿದ್ದೀರಿ.

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶೌ ರಣನೀತಿಕ ಸಹಭಾಗಿತಾಂ ಸುದೃಢೀಕರಣಾಯ ಪುನಃ ಪುಷ್ಟಿಂ ಕೃತವಂತೌ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಶೀಘ್ರ ವ್ಯಾಪಾರ ಸಂಧೇಃ ಆಹ್ವಾನಂ ಅಕರೋತ್. ಸಹೈವ ರಾಷ್ಟ್ರಸ್ಯ ಕೃತೆ ಊರ್ಜಾ ಆಪೂರ್ತೇಃ ವಿವಿಧೀಕರಣೇ ಬಲಂ ಅದದಾತ್. ಪಶ್ಚಿಮ ಬಂಗಾಳ ರಾಜ್ಯೆ ಭಾರತೀಯ ಜನತಾ ಪಾರ್ಟಿತಿ ದಲಸ್ಯ ಪ್ರತ್ಯಾಶಿ ದೇಬಾಂಸು ಪಾಂಡಾ ಇತ್ಯೇಷಃ ಫಾಲ್ಟಾ ವಿಧಾನಸಭಾಕ್ಷೇತ್ರಸ್ಯ ಪುನರ್ನಿರ್ವಾಚನೆ ಮಹತಿ ವಿಜಯಂ ಅವಾಪ್ನೋತ್. ಅಮೆರಿಕೀಯ ವಿದೇಶಮಂತ್ರಿ ಮಾರ್ಕೊ ರುಬಿಯೊ ಉಕ್ತವಾನ್ ಯತ್ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾಃ ಅತ್ಯಂತ ಮಹತ್ವಪೂರ್ಣೇಷು ರಣನೀತಿಕ ಸಹಭಾಗಿಷು ಅನ್ಯತಮಃ ಅಸ್ತೀತಿ. ಪ್ರಶಾಸನೇನ ಇಬೋಲಾ ಸಂಕ್ರಮಣಸ್ಯ ಪ್ರಕೋಪಂ ದೃಷ್ಟ್ವಾ ಸರ್ವೇ ಭಾರತೀಯ ನಾಗರಿಕಾಃ ಕಾಂಗೊ ಯುಗಾಂಡಾ ತಥಾ ದಕ್ಷಿಣ ಸೂಡಾನ್ ದೇಶೇಷು ಅನಾವಶ್ಯಕ ಯಾತ್ರಾಂ ನ ಕರ್ತುಂ ಪರಾಮರ್ಶ ಪ್ರದತ್ತಃ. ಪಾಕಿಸ್ತಾನಸ್ಯ ಬಲೂಚಿಸ್ತಾನ್ ಪ್ರಾಂತಸ್ಯ ಕ್ವೆಟಾನಗರೆ ರೇಲಮಾರ್ಗಸ್ಯ ಸಮೀಪೆ ಜಾತೆ ವಿಸ್ಫೋಟೆ ಚತುರ್ವಿಂಶತಿ ಜನಾಃ ಮೃತಾಃ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಕೋಲ್ಕತ್ತಾ ನೈಟ್ ರೈಡರ್ಸ್ ದಲಂ ದಿಲ್ಲಿ ಕ್ಯಾಪಿಟಲ್ಸ್ ದಲೇನ ಸಹ ಕೋಲ್ಕತ್ತಾ ಸ್ಥಿತೆ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣೆ ಪ್ರತಿಸ್ಪರ್ಧಾಂ ಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಡಾಕ್ಟರ್ ಎಸ್ ಜಯಶಂಕರಃ ಮಾರ್ಕೊ ರುಬಿಯೊ ಚೋಭೌ ಅದ್ಯ ನವದಿಲ್ಲಿನಗರೆ ಅನೇಕ ವಿಷಯೇಷು ಚರ್ಚಾಂ ಅಕುರುತಾಂ. ಉಭೌ ಭಾರತ ಅಮೇರಿಕಾ ಸಾಮರಿಕ ಸಹಭಾಗಿತಾಂ ಮಹತ್ವಪೂರ್ಣಾಂ ಅವದತಾಂ. ತಾಭ್ಯಾಂ ಉಕ್ತಂ ಯತ್ ಏಷಾ ಸಹಭಾಗಿತಾ ವ್ಯಾಪಾರ ಊರ್ಜಾ ಗತಿಶೀಲತಾ ಕ್ಷೇತ್ರೀಯ ಸುರಕ್ಷಾ ಕ್ಷೇತ್ರೇಷು ವಿಶೇಷ ರೂಪೇಣ ಅಸ್ತಿ. ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಭಾರತಸ್ಯ ಅಮೆರಿಕಾ ದೇಶೇನ ಸಹ ವ್ಯಾಪಕಃ ವೈಶ್ವಿಕಃ ಸಾಮರಿಕ ಸಹಭಾಗಿತ್ವ ಸಂಬಂಧಃ ಅಸ್ತಿ. ಯಃ ಗಹನ ಸಹಯೋಗೆ ಆಧಾರಿತಃ ಅಸ್ತಿ. ಸಹ ಉಕ್ತವಾನ್ ಯತ್ ಉಭಯೋಃ ದೇಶಯೋಃ ಸಂಬಂಧಾಃ ಸಂಪೂರ್ಣ ವಿಶ್ವೇ ಪ್ರಭಾವಂ ಜನಯಂತಿ ತಥಾ ಚ ಅನೇಕೇಷು ಕ್ಷೇತ್ರೇಷು ತಯೋಃ ಹಿತಾನಿ ಸಮಾನಾನಿ ಸಂತಿ. ವಿದೇಶಮಂತ್ರಿ ಉಕ್ತವಾನ್ ಯತ್ ಏಷಾ ವರ್ತಮಾನ ಚರ್ಚಾ ಕಠಿಣ ವೈಶ್ವಿಕ ಪರಿಸ್ಥಿತಿಷು ಅಭವತ್, ಪರಂಚ ತಸ್ಮೈ ಮುಕ್ತ ಮನಸಾ ಸಾರ್ಥಕ ಚರ್ಚಾ ಭವಿಷ್ಯತಿ ಇತಿ ವಿಶ್ವಾಸಃ ಅಸ್ತಿ. ಸಹ ಉಕ್ತವಾನ್ ಯತ್ ಉಭಯೋಃ ದೇಶಯೋಃ ಮಧ್ಯೆ ವ್ಯಾಪಾರ ಸಂಧೇಃ ಶೀಘ್ರಮೇವ ಅಂತಿಮರೂಪೇಣ ನಿರ್ಧಾರಣಂ ಆವಶ್ಯಕಂ ಅಸ್ತಿ. ತೇನ ಊರ್ಜಾ ವ್ಯಾಪಾರೆ ಜಾತಸ್ಯ ವಿಸ್ತಾರಸ್ಯ ಸ್ವಾಗತಂ ಕೃತಂ ತಥಾ ಚ ಉಕ್ತಂ ಯತ್ ವಿವಿಧ ಶ್ರೋತೇಭ್ಯಃ ಊರ್ಜಾಯಾಃ ಆಪೂರ್ತಿಃ ಭಾರತಸ್ಯ ಊರ್ಜಾ ಸುರಕ್ಷಾಯೈ ಅತ್ಯವಶ್ಯಕಿ ವರ್ತತೆ.
2: हमने हाल ही में ऊर्जा क्षेत्र में विस्तार का स्वागत किया है. भारत की ऊर्जा सुरक्षा के लिए आपूर्ति विविध माध्यम में उपलब्ध है. हमने परमाणु ऊर्जा सहयोग पर भी बातचीत की है. शांति अधिनियम के पारित होने से हमारे सामने नई संभावनाएं खुली हैं.
1: ಡಾಕ್ಟರ್ ಜಯಶಂಕರಃ ಜನಸಂಬಂಧಾನಾಂ ಮಹತ್ವಂ ಪ್ರತಿಪಾದಯನ್ ಅವದತ್ ಯತ್ ವೈಧಾನಿಕ ಅವಾಗಮನೆ ಪ್ರತಿಕೂಲಃ ಪ್ರಭಾವಃ ನ ಭವೇತ್. ಸಹ ಸಂವಾದಂ ಕೂಟನೀತಿಂ ಚ ತಥಾ ಸುರಕ್ಷಿತಂ ನಿರ್ಬಾಧಂ ಚ ಸಾಮುದ್ರಿಕ ವ್ಯಾಪಾರಂ ಪ್ರತಿ ಭಾರತಸ್ಯ ದೃಷ್ಟಿಕೋನಂ ಪುನಃ ಪ್ರತಿಪಾದಿತಂ. ಇರಾನ್ ಸಂಘರ್ಷಸ್ಯ ವಿಷಯೆ ಶ್ರೀ ಜಯಶಂಕರಃ ಅವದತ್ ಯತ್ ವೈಶ್ವಿಕ ಊರ್ಜಾ ಮೂಲ್ಯಾನಿ ಸ್ಥಾಪಯಿತುಂ ನಿರ್ಬಾಧ ವ್ಯಾಪಾರಂ ಸುನಿಶ್ಚೇತುಂ ಚ ಭಾರತಸ್ಯ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶಯೋಃ ಚ ಸಮಾನಾನಿ ಹಿತಾನಿ ಸಂತಿ. ಮಾರ್ಕೊ ರುಬಿಯೊ ಉಕ್ತವಾನ್ ಯತ್ ಸಹಭಾಗಿತಾಯಾಃ ರಣನೀತಿಕ ಪಕ್ಷಂ ಮಹತ್ವಪೂರ್ಣಂ ಮನ್ಯಮಾನಃ ಭಾರತಂ ವಿಶ್ವೇ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶಸ್ಯ ಪ್ರಮುಖತಮೇಷು ಸಹಭಾಗಿಷು ಅನ್ಯತಮಃ ಅಸ್ತಿ. ಸಹ ಅವದತ್ ಯತ್ ಉಭೌ ದೇಶೌ ಆತಂಕವಾದಸ್ಯ ಕಾರಣೇನ ದುಃಖಂ ಅನುಭೂತವಂತೌ. ಭಾರತಂ ಅಮೆರಿಕಾ

ಚ ತೇಷು ಸರ್ವೇಷು ಪ್ರಮುಖ ವಿಷಯೇಷು ರಣನೀತಿಕ ರೂಪೇಣ ಏಕಮತೌ ಸ್ತಃ ಯೇ ನೂತನ ಶತಾಬ್ದೀಂ ಪರಿಭಾಷಯಿಷ್ಯಂತಿ. ಅಮೆರಿಕಾ ದೇಶಸ್ಯ ವಿದೇಶ ಮಂತ್ರಿ ಮಾರ್ಕೋ ರುಬಿಯೋ ಚತುರ್ದಿವಸೀಯಾಯಾಃ ಯಾತ್ರಾಯಾಃ ಕೃತೆ ಹ್ಯಃ ಭಾರತಮಾಗತಃ. ಸಹ ಅಸ್ಯ ಮಾಸಸ್ಯ ಷಡ್ವಿಂಶತಿ ದಿನಾಂಕೇ ಆಯೋಕ್ಷ್ಯಮಾನಾಯಾಂ ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಾಯಾಂ ಭಾಗಂ ಗ್ರಹಿಷ್ಯತಿ. ಪಶ್ಚಿಮ ಬಂಗಾಳ ರಾಜ್ಯ ಭಾರತೀಯ ಜನತಾ ಪಾರ್ಟಿ ದಲಸ್ಯ ಪ್ರತ್ಯಾಶಿ ದೇವಾಂಶು ಪಾಂಡಾ ಇತ್ಯೇಷಃ ಫಾಲ್ಟಾ ವಿಧಾನಸಭಾಕ್ಷೇತ್ರಸ್ಯ ಪುನರ್ನಿರ್ವಾಚನೆ ಮಹತಿ ವಿಜಯಂ ಅವಾಪ್ನೋತ್. ಶ್ರೀ ಪಾಂಡಾ ನವಸಹಸ್ರೋತ್ತರೈಕಲಕ್ಷ ಮತೈಃ ವಿಜಿತವಾನ್. ಭಾರತೀಯ ಸಾಮ್ಯವಾದಿ ದಲಸ್ಯ ಮಾರ್ಕ್ಸ್ವಾದಿ ದಲಸ್ಯ ಶಂಭುನಾಥ ಕುರ್ಮಿ ಇತ್ಯೇಷಃ ದ್ವಿತೀಯ ಸ್ಥಾನೆ ಆಸೀತ್. ತದನಂತರಂ ಕಾಂಗ್ರೆಸ್ ದಲಸ್ಯ ಅಬ್ದುಲ್ ರಜಾಕ್ ಮೊಲ್ಲಾಹ ಆಸೀತ್. ಅಖಿಲ ಭಾರತೀಯ ತೃಣಮೂಲ ಕಾಂಗ್ರೆಸ್ ದಲಸ್ಯ ಪ್ರತ್ಯಾಶಿ ಜಹಾಂಗೀರ ಖಾನಃ ಚತುರ್ಥ ಸ್ಥಾನೆ ಆಸೀತ್. ಪಶ್ಚಿಮಬಂಗ ವಿಧಾನಸಭಾ ನಿರ್ವಾಚನಸ್ಯ ಮತದಾನಸ್ಯ ಸಮಯೇ ಬೃಹದಸ್ತರೆ ದುರಾಚಾರಸ್ಯ ಆರೋಪಸ್ಯ ಅನಂತರಂ ನಿರ್ವಾಚನಾಯೋಗಃ ಫಾಲ್ಟಾನಗರೆ ಪುನಃ ಮತದಾನಸ್ಯ ಆದೇಶಃ ಪ್ರದತ್ತವಾನ್ ಆಸೀತ್. ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಪುನಃ ಮತದಾನಂ ಅಭವತ್. ಸದ್ಯ ಏವ ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲೇನ ಸಪ್ತೋತ್ತರ ದ್ವಿಶತ ಆಸನಾನಿ ಜಿತ್ವಾ ರಾಜ್ಯೆ ಪ್ರಥಮಂ ಬಾರಂ ಸರ್ವಕಾರಸ್ಯ ನಿರ್ಮಾಣಂ ಕೃತಂ. ಯಸ್ಮಿನ್ ಶುಭೇಂದು ಅಧಿಕಾರಿ ಮುಖ್ಯಮಂತ್ರಿ ಅಭವತ್. ಪ್ರಶಾಸನೇನ ಸರ್ವೇಭ್ಯಃ ಭಾರತೀಯ ನಾಗರಿಕೇಭ್ಯಃ ಅನಾವಶ್ಯಕ ಯಾತ್ರಾಯಾಃ ಪರಿಹಾರಃ ಕರ್ತುಂ ಪರಾಮರ್ಶಃ ಪ್ರದತ್ತಃ. ಇಬೋಲಾ ಸಂಕ್ರಮಣಸ್ಯ ವಿಕಟ ಸ್ಥಿತಿಂ ದೃಷ್ಟ್ವಾ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ಯುಗಾಂಡಾ ತಥಾ ದಕ್ಷಿಣ ಸೂಡಾನ್ ದೇಶೇಷು ಚ ಅಗ್ರಿಮಾದೇಶ ಪರ್ಯಂತಂ ಪ್ರವಾಸಸ್ಯ ಅನುಮತಿ ನ ಪ್ರದತ್ತಾ. ಮಂತ್ರಾಲಯೇನ ಏತೇಷು ದೇಶೇಷು ನಿವಸದ್ಭ್ಯಃ ಅಥವಾ ಯಾತ್ರಾಂ ಕುರ್ವದ್ಭ್ಯಃ ಭಾರತೀಯ ನಾಗರಿಕೇಭ್ಯಃ ಸ್ಥಾನೀಯ ಪ್ರಾಧಿಕರಣೈಃ ನಿರ್ಗತಾನಾಂ ಸಾರ್ವಜನಿಕ ಸ್ವಾಸ್ಥ್ಯ ಸಂಬದ್ಧಾನಾಂ ನಿರ್ದೇಶಾನಾಂ ಕಠೋರತಯಾ ಪಾಲನಂ ಕರ್ತುಂ ನಿರ್ದೇಶಃ ಪ್ರದತ್ತಃ. ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಾಲಯೇನ ಸೂಚಿತಂ ಯತ್ ಭಾರತ ದೇಶೇ ಇಬೋಲಾ ಸಂಕ್ರಮಣಸ್ಯ ಕಿಮಪಿ ಪ್ರಕರಣಂ ನ ಪ್ರಾಪ್ತಂ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪಾಕಿಸ್ತಾನಸ್ಯ ಬಲೂಚಿಸ್ತಾನ ಪ್ರಾಂತೆ ಅದ್ಯ ರೇಲಮಾರ್ಗೆ ವಿಸ್ಫೋಟೇನ ಚತುರ್ವಿಂಶತಿ ಜನಾಃ ಮೃತಾಃ, ನೈಕೆ ಚ ವ್ರಣಿತಾಃ. ರಾಜಧಾನ್ಯಃ ಕ್ವೆಟಾನಗರಸ್ಯ ಚಮನ ಫಾಟಕ್ ರೇಲಸ್ಥಾನಕಸ್ಯ ಸಮೀಪೆ ವಿಸ್ಫೋಟಃ ಅಭವತ್. ವಿಸ್ಫೋಟೆ ಏಕಸ್ಯ ರೇಲಯಾನಸ್ಯ ಆಂಶಿಕಃ ಕ್ಷತಿಃ ಅಭವತ್. ಅಸ್ಮಿನ್ ಕ್ಷೇತ್ರೆ ಪ್ರಾಯಃ ದಶ ವಾಹನೇಷು ಕ್ಷತಿಃ ಅಭವತ್. ಘಟನಾಯಾಃ ಅನಂತರಂ ಸಂಪೂರ್ಣೆ ಕ್ವೆಟಾ ಪ್ರದೇಶೆ ಸರ್ವಕಾರೀಯ ಚಿಕಿತ್ಸಾಲಯೇಷು ಆಪತ್ಕಾಲಸ್ಯ ಘೋಷಣಾ ಕೃತಾಸ್ತಿ. ಯತ್ರ ಚಿಕಿತ್ಸಕಾಃ ಚಿಕಿತ್ಸಾ ಕರ್ಮಚಾರಿಣಶ್ಚ ಪರಿಸ್ಥಿತಿಂ ನಿಯಂತ್ರಯಿತುಂ ಆಹೂತಾಃ. ರೈಲ್ವೆ ಅಧಿಕಾರಿಣಃ ಉಕ್ತವಂತಃ ಯತ್ ವಿಸ್ಫೋಟಾನಂತರಂ ಪೇಷಾವರ್ ನಗರಂ ಪ್ರತಿ ಗಮ್ಯಮಾನಂ ಜಾಫರ್ ಎಕ್ಸ್ಪ್ರೆಸ್ ರೇಲಯಾನಂ ಕ್ವೆಟಾ ರೇಲಸ್ಥಾನಕೆ ಏವ ಅವರೋಧಿತಂ. ಗೃಹಮಂತ್ರಿಣಃ ಪ್ರವಕ್ತಾ ಬಾಬರ್ ಯೂಸುಫ್ ಜೈ ಇತ್ಯೇಷಃ ಅವದತ್ ಯತ್ ನಗರೆ ವಿಸ್ಫೋಟಾನಂತರಂ ಸರ್ವಾಃ ಸಂಬದ್ಧ ಸಂಸ್ಥಾಃ ಅತೀವ ಸತರ್ಕತಾಯಾಂ ಸ್ಥಾಪಿತಾಃ ಸಂತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ CBSE ಇತ್ಯನೇನ ಅಸ್ಯ ಮಾಸಸ್ಯ ಏಕವಿಂಶತಿ ದ್ವಾವಿಂಶತಿ ದಿನಾಂಕಯೋಃ ತಾಂತ್ರಿಕೀ ಸಮಾಹ್ವಾನಾನಾಂ ಕಾರಣಾತ್ ಕೇಷುಚಿತ್ ಪ್ರಕರಣೇಷು ಅನುಚಿತ ಶುಲ್ಕ ಗ್ರಹಣಂ ಅಭವತ್. ಏಕಸ್ಮಿನ್ ವಕ್ತವ್ಯ CBSE ಇತ್ಯನೇನ ಉಕ್ತಂ ಯತ್ ಮೂಲ್ಯಾಂಕಿತಾನಾಂ ಉತ್ತರ ಪುಸ್ತಿಕಾನಾಂ ಸ್ಕ್ಯಾನ್ ಕೃತಾನಾಂ ಪ್ರತಿಲಿಪೀನಾಂ ಆವೇದನಾವಧೌ ಏಷಾ ಸಮಸ್ಯಾ ಅಭವತ್. ತೇನ ಅಗ್ರೆ ಉಕ್ತಂ ಯತ್ ಕೇಷುಚಿತ್ ಸಂದರ್ಭೇಷು ಅತಿರಿಕ್ತಂ ಶುಲ್ಕಂ ಗೃಹೀತಂ, ಕೇಷುಚಿತ್ ಸಂದರ್ಭೇಷು ನ್ಯೂನತಮೇವ ಗೃಹೀತಂ. ಭಾರತ ಋತು ವಿಭಾಗೇನ ಅದ್ಯ ಪೂರ್ವ ಉತ್ತರ ಪ್ರದೇಶೆ ಪೂರ್ವಿ ಮಧ್ಯಪ್ರದೇಶೆ ವಿದರ್ಭೆ ಚ ತೀವ್ರತರ ಉಷ್ಣತರಂಗಸ್ಯ ಕೃತೆ ರಕ್ತವರ್ಣೀಯ ಸಂಚೇತನ ಪ್ರದತ್ತಾಸ್ತಿ. ಋತುವಿಜ್ಞಾನ ವಿಭಾಗೇನ ಸೂಚಿತಂ ಯತ್ ಆಗಾಮಿ ಪಂಚದಿನೇಷು ಉತ್ತರ ಪ್ರದೇಶೆ ಮಧ್ಯಪ್ರದೇಶೆ ವಿದರ್ಭೆ ಪಂಜಾಬೆ ಹರಿಯಾಣಾಯಾಂ ಚಂಡೀಗಢೆ ದಿಲ್ಲ್ಯಾಂ ಚ ಪೃಥಕ್ ಪೃಥಕ್ ಸ್ಥಾನೇಷು ಉಷ್ಣತರಂಗಸ್ಯ ಸ್ಥಿತಿಃ ಭವಿಷ್ಯತಿ. ಆಗಾಮಿಷು ತ್ರಿಷು ದಿನೇಷು ಏತೇಷು ಸ್ಥಾನೇಷು ತೀವ್ರ ಉಷ್ಣತರಂಗಸ್ಯ ಸ್ಥಿತಿಃ ಭವಿತುಮರ್ಹತಿ ಇತಿ ವಿಭಾಗೇನ ಪೂರ್ವಾನುಮಿತಂ. ಭಾಜಪೇತಿ ದಲಸ್ಯ ವರಿಷ್ಠ ನೇತಾ ತಥಾ ಕೇಂದ್ರೀಯ ಮಂತ್ರಿ ಪಿಯೂಷ ಗೋಯಲ ಅದ್ಯ ಕಾಂಗ್ರೆಸ್ ದಲಸ್ಯ ನೇತು ರಾಹುಲ್ ಗಾಂಧಿನ ಉಪರಿ ದೇಶೇ ಅರಾಜಕತ್ವಂ ಪ್ರವರ್ತಯಿತುಂ ಗಭೀರಂ ಷಡ್ಯಂತ್ರಸ್ಯಾರೋಪಂ ಕೃತವಾನ್.
एकस्मिन् सामाजिकान्तरजालीये पटले सः अवदत् यत् प्रधानमन्त्रिणः नरेन्द्रमोदिनः

0: ವಿರುದ್ಧಂ ಗಾಂಧಿನಃ ವಕ್ತವ್ಯಂ ಸರ್ವೈಃ ವಿಪಕ್ಷಿದಲೈಃ ಸಹ ಕಾಂಗ್ರೆಸ್ ದಲಸ್ಯ ಪ್ರಮುಖಂ ಷಡ್ಯಂತ್ರಂ ಸೂಚಯತಿ. ಅಂತೆ ಕ್ರೀಡಾವಾರ್ತಾಯಾಂ, ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಪ್ರಥಮೆ ದ್ವಂದ್ವೆ ಮುಂಬೈ ಇಂಡಿಯನ್ಸ್ ರಾಜಸ್ಥಾನ್ ರಾಯಲ್ಸ್ ದಲಯೋಃ ಮಧ್ಯೆ ಸ್ಪರ್ಧಾ ಪ್ರಚಲತಿ. ಪ್ರಪ್ರಥಮಂ ಕ್ರೀಡತ ರಾಜಸ್ಥಾನ್ ರಾಯಲ್ಸ್ ದಲೇನ ಅಷ್ಟ ಕ್ರೀಡಕಾನಾಂ ಹಾನಿ ಪುರಸ್ಸರಂ ಪಂಚೋತ್ತರ ದ್ವಿಶತ ಧಾವನಾಂಕಾಃ ವಿನಿರ್ಮಿತಾಃ. ಅಪರತಃ ದ್ವಿತೀಯ ದ್ವಂದ್ವೆ ಕೋಲ್ಕತಾ ನೈಟ್ ರೈಡರ್ಸ್ ದೆಹಲಿ ಕ್ಯಾಪಿಟಲ್ಸ್ ದಲಯೋಃ ಮಧ್ಯೆ ಸ್ಪರ್ಧಾ ಭವಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು, ಸಮಯ 6:08 ಇದೀಗ ತುಳು ಚಿತ್ರಗೀತೆಯೊಂದನ್ನು ಕೇಳೋಣ. ಬದಿ ಚಿತ್ರಕ್ಕಾಗಿ ಗೀತ ರಚಿಸಿದ್ದಾರೆ ವಿ ಮನೋಹರ್. ರಾಗ್ದೇವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವ ಗಾಯಕ ಜೋಡಿ ರಾಜೇಶ್ ಕೃಷ್ಣನ್ ಮತ್ತು ಅಮೃತಾ.

ಮಡು ಚಿತ್ರಗೀತೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಕಾಣಿಸಿಕೊಳ್ಳಿ pmsuryagar.gov.in.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ,
3: ಹೋಗಿ.
2: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 110,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 212,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 110,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ

0: ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ, ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ 8 ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ 3 ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್

0: ಮೀಟರ್ ಮಲೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಅಂಗದ ಸಂಧಾನ. ಭಾಗವತರು ನೀಲಾವರ ರಾಮಕೃಷ್ಣಯ್ಯ, ಮದ್ದಳೆ ಕೋಟಾ ಮಹಾಬಲಕಾರಂತ, ನಿರೂಪಣೆ ನೀಲಾವರ ಲಕ್ಷ್ಮೀನಾರಾಯಣರಾವ್. ಕೇಳಿ ಅಂಗದ ಸಂಧಾನ, ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.
2: ಪ್ರಾರ್ಥನೆ.

ಅಂಗದ ಸಂಧಾನದ ಕೆಲವು ಹಾಡುಗಳು. ಧರ್ಮಸ್ಥಾಪನಾ ಕಾರ್ಯಕ್ಕಾಗಿ ಅವತಾರವೆತ್ತಿದ ಶ್ರೀರಾಮನು ಸೀತಾಪಹಾರದ ನೆವನದಿಂದಾಗಿ ರಾವಣಾದಿಗಳನ್ನು ನಿಗ್ರಹಿಸಲೋಸುಗ ಕಪಿಸೇನೆಯನ್ನು ಕೂಡಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ಸೇರಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ರಾಜಕೀಯ ನ್ಯಾಯದಂತೆ ಕೊನೆಯದಾಗಿ ರಾವಣನಲ್ಲಿಗೆ ಸಂಧಾನಕ್ಕೊಬ್ಬನನ್ನು ಕಳುಹಿಸುವ ಯೋಚನೆಯಿಂದ ಸುಗ್ರೀವನೊಡನೆ ಸಮಾಲೋಚಿಸಿ ಅಂಗದನನ್ನು ಕಳುಹಿಸುತ್ತಾನೆ. ರಾಮಸೇವಾ ಕಾರ್ಯದ ಅವಕಾಶ ಸಿಕ್ಕಿದ ಹೆಮ್ಮೆಯಿಂದ ಉಬ್ಬಿದ ಅಂಗದನು ಆತ್ಮರಕ್ಷಣೆಗೆ ಬೇಕಾದ ಆಯುಧಗಳನ್ನು ಧರಿಸಿ ರಾವಣನ ಸಭೆಗಾಗಿ ಬರುತ್ತಾ ಬಾಗಿಲಲ್ಲಿ ತಡೆದ ಭಟರನ್ನೆಲ್ಲ ಬಡಿದಿಕ್ಕಿ ಸಭೆಯನ್ನು ಪ್ರವೇಶಿಸುತ್ತಾನೆ. ಯಾರೂ ಮಾತನಾಡದಿದ್ದಾಗ ತನ್ನ ಬಾಲವನ್ನೇ ಸುರುಟಿಕ್ಕಿ ಎತ್ತರದ ಆಸನವನ್ನು ರಚಿಸಿ ಕುಳಿತು ಸಭೆಯನ್ನೊಮ್ಮೆ ನೋಡುತ್ತಾ ಲಂಕೇಶ್ವರನ ವೈಭವಕ್ಕೆ ಬೆರಗಾಗಿ ತಲೆದೂಗುತ್ತಾ ಹೀಗೆ ಹೇಳುತ್ತಾನೆ.

ಇಂಥ ಉದ್ದಟತನದ ಮಂಗನನ್ನು ಯಾವ ರೀತಿಯಲ್ಲಿ ಮಾತನಾಡಿಸಬೇಕೆಂಬ ವಿಚಾರದಲ್ಲಿ ಸುದೀರ್ಘವಾಗಿ ಆಲೋಚಿಸಿದ ಪ್ರಹಸ್ತನು ಲಘುವೂ ಅಲ್ಲದ ಬಿಗುವೂ ಅಲ್ಲದ ವ್ಯಂಗ್ಯ ಭಾವದಿಂದ ಈ ರೀತಿ ವಿಚಾರಿಸುತ್ತಾನೆ.

ತ್ರಿಭುವನದಲ್ಲಣನಾದ ರಾವಣೇಶ್ವರನಲ್ಲಿಗೆ ರಾಯಭಾರಿಯಾಗಿ ಬಂದಿದ್ದೇನೆಂಬ ಈ ಮಂಗನ ಮಾತಿಗೆ ನಸುನಗುತ್ತಾ ಪ್ರಹಸ್ತನು ಹೀಗೆ ಕೇಳುತ್ತಾನೆ.

ವಾಲಿಪುತ್ರ ಎಂಬುದನ್ನು ಕೇಳಿದ ಕ್ಷಣ ಪ್ರಾಹಸ್ತನು ವಾಲಿಗೂ ರಾವಣನಿಗೂ ಇದ್ದಿದ್ದ ಮಿತ್ರತ್ವವನ್ನು ತಿಳಿಸುವುದರೊಂದಿಗೆ ಭೇದೋಪಾಯದಿಂದ ಅಂಗದನ ಮನಸ್ಸನ್ನು ಕೆಡಿಸುವ ತಂತ್ರ ಹೂಡಿದರು. ಅಂಗದನು ಅದಕ್ಕೆ ಕಿವಿಗೊಡದೆ ಕುನ್ನಿ ರಾವಣನನ್ನು ತೋರಿಸುವುದರಿಂದ ಹೆಚ್ಚಿನ ಉಪಕಾರ ಯಾವುದೂ ನನಗೆ ಅಗತ್ಯವಿಲ್ಲ ಎಂದಾಗ ಪ್ರಹಸ್ತನು ತನ್ನ ಪ್ರಭು ರಾವಣನನ್ನು ತೋರಿಸುತ್ತಾನೆ.

ಇದುವರೆಗೆ ಅಂಗದ ಸಂಧಾನ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ನೀಲಾವರ ರಾಮಕೃಷ್ಣಯ್ಯ, ಮದ್ದಳೆ ಕೋಟಾ ಮಹಾಬಲ ಕಾರಂತ, ನಿರೂಪಣೆ ನೀಲಾವರ ಲಕ್ಷ್ಮೀನಾರಾಯಣರಾವ್.

0: ಕೇಳುಗರೇ ಗಮನಿಸಿ, ದಿನಾಂಕ 26/5/2026 ಮಂಗಳವಾರದಂದು ಧ್ವನಿ ಮುದ್ರಣಗೊಳ್ಳಲಿರುವ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಳಿಗ್ಗೆ 11:30 12:40 ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211 99 2222611 2223611 STD ಸಂಖ್ಯೆ 0824 ಮೊಬೈಲ್ 8277038000 ಕರೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೇ ಮಂಗಳವಾರ 26ರಂದು ಬೆಳಿಗ್ಗೆ 11:30 12:40
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ನಾಳೆ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷ್ಣಾಪುರ ಕುಕ್ಕಾಡಿಯಿಂದ ತಾಯಿ ಮಾಯಕ್ಕ ಹಾಗೂ ಅವರ ಮಗ ಪ್ರಶಾಂತ ಎಂಬ ಬಾಲಕ ಕಾಣೆಯಾಗಿದ್ದು, ಇವರ ವಿವರ ಹೀಗಿದೆ. ಮಾಯಕ್ಕ 34 ವರ್ಷ, 5.1 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ. ಕಾಣೆಯಾದಾಗ ಸೀರೆ ಮತ್ತು ಜಂಪರ್ ಧರಿಸಿರುತ್ತಾರೆ. ಮುಖದ ಮೇಲೆ ಬಿಸಿಲಿನಿಂದ ಸುಟ್ಟಿರುವ ಗುರುತು ಇರುತ್ತದೆ. ಕನ್ನಡ ಮಾತನಾಡಲು ಬರುತ್ತದೆ. ಇವರ ಮಗ ಪ್ರಶಾಂತ 14 ವರ್ಷದ ಬಾಲಕ, 4.6 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಶರೀರ, ಕಪ್ಪು ಮೈಬಣ್ಣ. ಕಾಣೆಯಾದಾಗ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿರುತ್ತಾನೆ. ಕನ್ನಡ ಮಾತನಾಡಲು ಬರುತ್ತದೆ. ಈ ಚೆಹರೆಯಿರುವ ತಾಯಿ ಮತ್ತು ಮಗನ ಕುರಿತು ಮಾಹಿತಿ ತಿಳಿದು ಬಂದಲ್ಲಿ ಸುರತ್ಕಲ್ ಪೊಲೀಸ್ ಠಾಣಾ ದೂರವಾಣಿ ಸಂಖ್ಯೆ 2220540 STD ಕೋಡ್ 0824 ಮಂಗಳೂರು ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 2220800 STD ಕೋಡ್ 0824 ಮೊಬೈಲ್ 9480802321 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ.
2: ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಸ್ ಜಾನಕಿ ಹಾಡಿರುವ ಪ್ರಸನ್ನ ಅವರ ರಚನೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಮತ್ತು ಸಂಗಡಿಗರು ಹಾಡಿರುವ ನಾರಾಯಣ ತೀರ್ಥರ ಕೀರ್ತನೆ.

0: ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
3: ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರೋ?
3: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
4: ನಾನಿಲ್ವಾ, ನನ್ನಿಂದ?
3: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ
4: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
3: ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ?
4: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
3: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ?
4: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
3: ಬರ್ಕೋತೀನಿ.
4: 8700-0001-0042-42
3: ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-42-42
4: ಅಷ್ಟೇ ಸುಲಭ.
0: ಕೇಳುಗರೆ ಗಮನಿಸಿ, ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಹೂಡಿಕೆ ಸಮಾರಂಭದ ನೇರ ಪ್ರಸಾರವಿದೆ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಗಾಯತ್ರಿ ಎಂ. ರಾತ್ರಿ 8:00 ಕನ್ನಡ ಯುವವಾಣಿ, ಅಂಕಿತಾ ಸಿ ಶೇಟ್ ಅವರಿಂದ ಸಿನಿಮಾ ಸಾಹಿತ್ಯ ಕುರಿತು ಭಾಷಣ. ಬಳಿಕ ಸೌಪರ್ಣಿಕ ಬೇಡೇಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. 8:30 ತುಳು ಕಾರ್ಯಕ್ರಮದಲ್ಲಿ ಪರಪೋಕುದ ಬಿಸಲೆಡ್ ಹೊಸಕಾಲದ ಕುರ್ಲರಿ ಅಕ್ಷಯ ಆರ್ ಶೆಟ್ಟಿ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶ್ ಆಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ ಕೇಳಲಿದ್ದೀರಿ.
5: ಆಕಾಶವಾಣಿಗೆ 90ರ ಸಂಭ್ರಮ,
6: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
5: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
7: ಸ್ವರ ಸಂಭ್ರಮ.
6: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
5: ನಾಳೆ ಸಂಜೆ 6:00
6: ಮಂಗಳೂರು ಪುರಭವನದಲ್ಲಿ.
5: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ, ಬಳಿಕ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು

0: ಸಾವಿರಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600ಕ್ಕೂ ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700ಕ್ಕೂ ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2,000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ ಎರಡನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ

ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
2: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಿಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ ಕೆಲಸ ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು.

ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರೂ ಸಮರ್ಪಣಾಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಪೂಜೆಯಾದಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡೂ ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ ನಿಷ್ಠೆ ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ, ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ ಲೋಭವಾಗಲಿ ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕ ನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ, ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕ ನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ

0: ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯ ಆಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕತತ್ವಕ್ಕೆ, ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗಧೀರ ಮೋಳಿಗೆಯ ಮಾರಿತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೋಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರ್ದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು, ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಂಗಳೂರು, ಸಮಯ 7:59.

ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ಇದೀಗ ಕೇಳಿ ಕಾವ್ಯಯಾನದ 58ನೇ ಹೆಜ್ಜೆ.

ಹಿಂದೆ ರಾವಣನು ಬಂಧಿಯಾದಂತಹ ಸಂದರ್ಭದಲ್ಲಿ ವಾಲಿಯಲ್ಲಿ ಬೇಡಿದಂತಹ ರಾವಣ ವಾಲಿಯ ಸಖ್ಯವನ್ನು ಮಾಡಿಕೊಂಡು ಅಲ್ಲಿಂದ ಬಿಡುಗಡೆ ಹೊಂದುತ್ತಾನೆ. ಹಾಗಾಗಿ ಇಬ್ಬರೂ ಕೂಡ ಮಹಾಬಲವಂತರು, ಅವರನ್ನು ಗೆಲ್ಲುವ ಬಗ್ಗೆ ಹೇಗೆ ಎಂಬುದನ್ನು ಚಿಂತಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಗ್ರೀವ ದಿವಾಕರ ತನಯ, ಸೂರ್ಯನ ಮಗನಾದಂತಹ ಸುಗ್ರೀವ, ರಾಮ ಸೂರ್ಯ ವಂಶದವನು, ಸುಗ್ರೀವನಲ್ಲಿ ಹನುಮಂತ ಹೇಳ್ತಾನೆ, ನಿನ್ನಯ ಛಲವು ಫಲಿಸಿತು, ಇಷ್ಟು ವರ್ಷಗಳ ಕಾಲ ವಾಲಿಗೆ ಹೆದರಿ ನೀನು ಪ್ರಪಂಚವನ್ನೆಲ್ಲ ಸುತ್ತಿದಂತಹ ಆ ಕಷ್ಟವನ್ನು ಇನ್ನು ನೀನು ಸಹಿಸಿಕೊಳ್ಳಬೇಕಾಗಿಲ್ಲ, ನಿನ್ನನ್ನು ಸಲಹುವುದಕ್ಕಾಗಿಯೇ ಚೆಲುವ ರೂಪದಿಂದ ನೀಲಮೇಘಶ್ಯಾಮನಾದಂತಹ ರಾಮಚಂದ್ರ ಬಂದಿದ್ದಾನೆ, ನಿನ್ನ ವಾಲಿಯನ್ನು ಕೊಂದುಕೊಡುವಂತಹ ಪರಾಕ್ರಮ ಅವನಿಗಿದೆ, ಆದ್ದರಿಂದ ನೀನಿನ್ನೂ ಚಿಂತೆ ಪಡಬೇಕಾಗಿಲ್ಲ ಎಂದು ಕೇಳಿದಾಗ ಸಂತೋಷದಿಂದ, ಹಿಂದೇನಾದರೂ ಈ ವನಪ್ರದೇಶದಲ್ಲಿ ವಿಶೇಷ ಸಂಗತಿಗಳೇನಾದರೂ ನಡೆದಿವೆಯೇ ಎಂದು ರಾಮ ಕೇಳಿದಂತಹ ಸಂದರ್ಭದಲ್ಲಿ ಸುಗ್ರೀವ ಒಂದು ತುಡಿಗೆಯ ಗಂಟು, ಆಭರಣಗಳ ಗಂಟು, ಅದು ಆಗಸ ಮಾರ್ಗದಿಂದ ಕೆಳಗೆ ಬಿದ್ದಂತಹ ಆಭರಣಗಳ ಗಂಟನ್ನು ತಲೆಯಲ್ಲಿ ಹೊತ್ತುಕೊಂಡು ಋಷ್ಯಮೂಕವನ್ನು ಇಳಿದಂತಹ ಸುಗ್ರೀವ ರಾಮಚಂದ್ರ ಮನೆಗೆ ಕಾಣಿಕೆಗಾಗಿ ತಂದಿಡುತ್ತಾನೆ. ರಾಮನ ಪಾದಗಳಲ್ಲಿ ಅದನ್ನು ಸಮರ್ಪಿಸಿ, ಇದು ರಕ್ಕಸ ಸೀತೆಯನ್ನು ಕದ್ದೊಯ್ಯುವಂತಹ ಸಂದರ್ಭದಲ್ಲಿ ಬಹುಶಃ ಆ ದೇವಿಯೇ ಉಟ್ಟಂತಹ ಆಭರಣಗಳು ಇರಬೇಕು, ಅದನ್ನು ನೀವು ಸ್ವೀಕರಿಸಬೇಕು ಅಂತೇಳಿ ರಾಮನ ಪಾದಕ್ಕೆ ಸುಗ್ರೀವ ಮಣಿಯುತ್ತಾನೆ. ತುಡಿಗೆಯನ್ನು ಕಾಣಿಕೆಯನ್ನಿತ್ತರೆ,

ಸುಗ್ರೀವ ಕೊಟ್ಟಂತಹ ಆಭರಣದ ಗಂಟನ್ನು ಬಿಚ್ಚಿ ನೋಡಿದಾಗ ರಾಮ ದುಃಖಿತನಾಗುತ್ತಾನೆ. ಇದು ಸೀತೆಯೇ ಧರಿಸಿಕೊಂಡಂತಹ ಆಭರಣಗಳು ಎಂಬ ವಿಚಾರ ರಾಮನಿಗೆ ತಿಳಿದು ಹೋಗುತ್ತದೆ.

ಗುರುತಿಸುತ್ತಾನೆ. ಅಯ್ಯೋ ಶಿವನೇ, ನಾನು ಪುಡವಿಪತಿಯಾಗಿದ್ದುಕೊಂಡು ನನ್ನ ಮಡದಿಯಾದಂತಹ ಸೀತೆಯನ್ನು ಅಗಲಿದೆನಲ್ಲ, ಅವಳನ್ನು ಕಳ್ಕೊಳ್ಳಬೇಕಾಯಿತಲ್ಲ ಎಂದು ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಸುಗ್ರೀವ ರಾಮನಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಾನೆ. ಪುಡವಿಪತಿಯೇ, ನೋಯದಿರು, ನೀನು ದುಃಖಿಸುವುದು ಅವಶ್ಯಕತೆ ಇಲ್ಲ. ಯಾಕೆ, ವಾಲಿಯನ್ನು ನೀನು ಕೆಡಹಿಕೊಟ್ಟೆ ಅಂತೇಳಿ ಆದರೆ, ನನ್ನ ಅಣ್ಣ ನನ್ನ ವೈರಿಯಾದಂತಹ ವಾಲಿಯನ್ನು ನೀನು ಕೊಂದುಕೊಟ್ಟೆ ಅಂತೇಳಿ ಆದರೆ ನಾನು ನಿನ್ನ ಸೇವಕನಾಗುತ್ತೇನೆ. ವಾಲಿಯನ್ನು ಕೊಂದರೆ ರಾಮನ ಸೇವೆಯನ್ನು ತಾನು ಮಾಡುತ್ತೇನೆ ಎಂದು ಹೇಳಿದರೂ ಸುಗ್ರೀವನಿಗೆ ವಾಲಿಯನ್ನು ರಾಮ ಕೊಲ್ತಾನೆಯೇ ಎಂಬಂತಹ ಒಂದು ಅನುಮಾನ ಬರುತ್ತದೆ. ಯಾಕಂದರೆ ಮಹಾಪರಾಕ್ರಮಿ ವಾಲಿ, ಸಮುದ್ರ ಮಥನವನ್ನು ತಾನೊಬ್ಬನೇ ನಡೆಸಿದವನು. ಹಾಗಾಗಿ ರಾಮಚಂದ್ರ, ಒಂದು ಪರೀಕ್ಷೆ ಇದೆ. ನಿನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ಅಂತೇಳಿ ತಿಳಿಯಬಾರದು. ಆದರೆ ವಾಲಿಯ ಮರಣಕ್ಕೆ, ವಾಲಿಯನ್ನು ಕೊಲ್ಲುವಂತಹ ವಿಚಾರದಲ್ಲಿ ನಾನು ನಂಬಿಕೆ ಇರಿಸಬೇಕು.

ಹೇಳಿದರು ಸುಗ್ರೀವನಿಗೆ ವಾಲಿಯನ್ನು ರಾಮ ಕೊಲ್ತಾನೆಯೇ ಎಂಬಂತಹ ಒಂದು ಅನುಮಾನ ಬರುತ್ತದೆ. ಯಾಕಂದರೆ ಮಹಾಪರಾಕ್ರಮಿ ವಾಲಿ, ಸಮುದ್ರ ಮಥನವನ್ನು ತಾನೊಬ್ಬನೇ ನಡೆಸಿದವನು. ಹಾಗಾಗಿ ರಾಮಚಂದ್ರ, ಒಂದು ಪರೀಕ್ಷೆ ಇದೆ, ನಿನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ಅಂತೇಳಿ ತಿಳಿಯಬಾರದು. ಆದರೆ ವಾಲಿಯ ಮರಣಕ್ಕೆ, ವಾಲಿಯನ್ನು ಕೊಲ್ಲುವಂತಹ ವಿಚಾರದಲ್ಲಿ ನಾನು ನಂಬಿಕೆ ಇರಿಸಬೇಕು ಅಂತೇಳಿ ಆದರೆ ನೀನೊಂದು ಪರೀಕ್ಷೆಯನ್ನು ನಡೆಸಬೇಕು. ಏನು ನಡೆಸಬೇಕು? ನನ್ನ ಪರಾಕ್ರಮದಲ್ಲಿ ಅಪನಂಬಿಕೆಯೇ? ಏನು ಮಾಡಬೇಕು?

ತನ್ನ ಪರಾಕ್ರಮದ ಮೇಲೆ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದಂತಹ ಸುಗ್ರೀವನಲ್ಲಿ ಸಿಟ್ಟಿನಿಂದ ರಾಮ ಹೇಳ್ತಾನೆ, ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯ ಉಂಟೆ, ಏನು ಮಾಡಬೇಕು? ಕೈಲಾಸಗಿರಿಯನ್ನೇ ಮಗುಚಿ ಹಾಕಬೇಕೆ, ಅಥವಾ ಆಗಸದಲ್ಲಿ ಬೆಳಗುತ್ತಿರುವಂತಹ ಸೂರ್ಯನನ್ನೇ ಹಿಡಿದು ತರಬೇಕೆ, ಅಲ್ಲ ಮದಗಜದ ದಾಡೆಯನ್ನೇ ಮುರಿಯಬೇಕೆ? ಯಾವ ಪರೀಕ್ಷೆಯನ್ನು ನಾನು ಎದುರಿಸಬೇಕು ಎಂದು ಸಿಟ್ಟಿನಲ್ಲಿ ರಾಮ ಕೇಳಿದಂತಹ ಸಂದರ್ಭದಲ್ಲಿ, ಅದೆಲ್ಲ ಯಾವುದೂ ಬೇಡ, ಅಷ್ಟೆಲ್ಲ ನಮಗ್ಯಾಕೆ, ನಮಗೆ ಬೇಕಾದ್ದು ವಾಲಿಯನ್ನು ಕೊಂದುಕೊಡುವ ವಿಚಾರ ಮಾತ್ರ. ಅದಕ್ಕಾಗಿ ವಾಲಿಯ ಪರಾಕ್ರಮ ಏನು ಎಷ್ಟು ಎಂಬುದರ ಬಗ್ಗೆ ಒಂದು ಪ್ರಕರಣವನ್ನು ನಾನು ನೆನಪಿಸ್ತೇನೆ. ದುಂದುಭಿಯ ಅಟ್ಟೆ, ಮಹಿಷರೂಪದಿಂದ ಬಂದಂತಹ ದುಂದುಭಿಯನ್ನು ಕೊಂದಂತಹ ಸಂದರ್ಭದಲ್ಲಿ ತೆಗೆದು ಬಿಸುಟಂತಹ ದುಂದುಭಿಯ ಅಟ್ಟೆ ಈಗಲೂ ಅಲ್ಲೇ ಇದೆ. ಆ ದುಂದುಭಿಯ ಎಲುಬಿನ ಹಂದರವನ್ನು ಇಲ್ಲಿಂದ ಯೋಜನಾಂತರಕ್ಕೆ ನೀನು ಬಿಸುಟೆ ಅಂತೇಳಿ ಆದರೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಬರ್ತದೆ. ಅಂದರೆ ವಾಲಿ ಅಷ್ಟೂ ಪರಾಕ್ರಮವಂತ, ಹಾಗಾಗಿ ನಿನ್ನ ಮೇಲೆ ಅಪನಂಬಿಕೆ ಅಂತೇಳಿ ಅಲ್ಲ, ಆದರೆ ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಳಬೇಕು. ವೃಥ ವಾಲಿಯನ್ನು ಇದಿರು ಹಾಕಿಕೊಳ್ಳುವಂತಹ ಸಂಕಷ್ಟಕ್ಕೆ ನಾವು ಸಿಲುಕಬಾರದು ಎಂದು ಕೇಳಿದಾಗ ರಾಮನೇನು ಮಾಡ್ತಾನೆ, ಅಟ್ಟೆಯನು

ರಕ್ಕಸನ ಎಲುಬಿನ ಹಂದರ, ಮಾಂಸ ಮಜ್ಜೆಗಳೆಲ್ಲ ಕರಗಿ ಹೋಗಿ ಎಲುಬಿನ ಹಂದರ ಮಾತ್ರ ಉಳಿದದ್ದು. ಸತ್ತ ರಕ್ಕಸನ ಎಲುಬಿನ ಹಂದರವನ್ನು ಕೈಯಲ್ಲಿ ಮುಟ್ಟಲಾಗದು. ಅದಕ್ಕೇನು ಮಾಡೋಣ? ಬಿಲ್ಲ ತುದಿಯಿಂದಲೇ ಇದನ್ನು ನೆಗಹಿ ಬಿಸುಡೋಣ. ಅಟ್ಟೆಯನು ಧನುಕೊಪ್ಪಿನಲ್ಲಿ ಮಿಡಿದಿಟ್ಟರೆ ಬಿಲ್ಲಿನ ತುದಿಯಿಂದ ಅದನ್ನು ಮೀಟಿ ಬಿಸುಟಾಗ ಯೋಜನಾಂತರಕ್ಕೆ ಅದು ಹಾರಿ ಹೋಯ್ತಂತೆ. ಆಮೇಲೆ ಸುಗ್ರೀವನಿಗೆ ಸಂತೋಷವಾಯಿತು. ಆದರೂ ಅವನ ಪರೀಕ್ಷಕ ಬುದ್ಧಿ ಇನ್ನೂ ಮುಗಿದಿಲ್ಲ. ಇನ್ನೊಂದು ವಿಚಾರವನ್ನು ಮುಂದೆ ತರ್ತಾನೆ. ಅತಿಗಳದ ಸುಗ್ರೀವ ಅಂದರೆ ಒಳ್ಳೆಯ ಮಾತುಗಾರ, ಒಳ್ಳೆಯ ಕಂಠ. ಸಾಮಾನ್ಯವಾಗಿ ವಾಲಿಯ ತಮ್ಮನಾಗಿ ತಾನು ಪಟ್ಟಂತಹ ಪಾಡನ್ನು ನೆನಪಿಸಿಕೊಂಡು ಇನ್ನೂ ಅಂತಹ ಸಂಕಷ್ಟಕ್ಕೆ ಈಡಾಗುವಂತಹ ಸ್ಥಿತಿ ತನಗೆ ಬರಬಾರದು

ಎಂಬ ಕಾರಣಕ್ಕಾಗಿ ಏಳು ತಾಳ ವೃಕ್ಷಗಳನ್ನು ಸರಳೊಂದರಲ್ಲಿ ಕೆಡೆದರೆ ವಾಲಿಗೆ ಅದು ಸರಿಸಮ, ವಾಲಿಯ ಪರಾಕ್ರಮಕ್ಕೆ ಸಮನಾಗಿರ್ತದೆ ಅಂತೇಳಿ ಸುಗ್ರೀವ ಒಂದು ಸವಾಲನ್ನು ರಾಮನ ಮುಂಭಾಗದಲ್ಲಿ ತಂದಿಟ್ಟ. ಅಂದರೆ ಸುಗ್ರೀವ ಎಷ್ಟು ಕಷ್ಟಪಟ್ಟಿದ್ದಾನೆ, ವಾಲಿಯಿಂದ ಎಷ್ಟು ಸಂಕಟವನ್ನು ಅನುಭವಿಸಿದ್ದಾನೆ ಎಂಬುದನ್ನು ತಿಳಿದಂತಹ ರಾಮ ಇದಕ್ಕೆ ಸಂಪೂರ್ಣವಾದಂತಹ ಪರಿಹಾರವನ್ನು ತಾನು ಕೊಡಬೇಕು ಎಂದು ತಿಳಿದವನು ಈ ತಾಳೆಯ ಮರಗಳ ಗುಟ್ಟೇನು, ಇದು ಹೇಗೆ ಬೆಳೆದಿದೆ ಎಂಬುದರನ್ನು ಯೋಚಿಸಿ ಅದಕ್ಕೆ ಸಂಪೂರ್ಣವಾಗಿ ಇತಿರ್ಷಿ ಹಾಡಬೇಕು ಎಂದು ಬಗೆದಂತಹ ರಾಮ ಏನು ಮಾಡಬೇಕು ಎಂಬುದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಮುಂದೇನು ಎಂಬುದನ್ನು ತಾಳವೃಕ್ಷಗಳ ಕಥೆ ಏನಾಯಿತು ಅಂತೇಳಿ ಇನ್ನು ಮುಂದಿನ ಕಂತಿನಲ್ಲಿ ನಾವು ನೋಡೋಣ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 58ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ನಾಳೆ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಮತ್ತು ಸಂಗಡಿಗರು ಹಾಡಿರುವ ದೊಡ್ಡರಂಗೇಗೌಡ ಅವರ ಕವನ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ.
1: ದಿಸ್ ಈಸ್ ಆಕಾಶವಾಣಿ ಮಂಗಳೂರು. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಟಾಕ್ ಇನ್ ಇಂಗ್ಲಿಷ್ ಪ್ರೋಗ್ರಾಂ, ಡಾಕ್ಟರ್ ಮಹೇಶ್ ಬಾಬು ಪತ್ತಾರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್, ಉಜಿರೆ, ವಿಲ್ ನೌ ಸ್ಪೀಕ್ ಆನ್ ದ ಟಾಪಿಕ್ ಇಮೋಷನಲ್ ಅಂಡ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇನ್ ಅಡಾಲಸೆನ್ಸ್.
2: Adolescence is a period of emotional sensitivity and self-centeredness. Most young people experience difficult emotions during adolescence. There are some typical

ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 9:34 ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಮುತ್ತಿನಂತ ಹೆಂಡತಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೆಜಿ ಯೇಸುದಾಸ್ ಮತ್ತು ಚಿತ್ರ ಹಾಡಿರುವ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಾಹಿರಿ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಬೆಳ್ಳಿನಾಗ ಚಿತ್ರದಿಂದ ದೊಡ್ಡರಂಗೇಗೌಡ ಅವರ ರಚನೆಗೆ ಸತ್ಯಂ ಸಂಗೀತ ಸಂಯೋಜಿಸಿದ್ದಾರೆ. ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಜಗ್ಗು ಚಿತ್ರದ ಗೀತೆ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಮಾತು ತಪ್ಪದ ಮಗ ಚಿತ್ರಕ್ಕಾಗಿ ಆರ್ಎನ್ ಜಯಗೋಪಾಲ್ ಬರೆದಿರುವ ಗೀತೆ, ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಧ್ವನಿಯಾಗಿರುವ ಗಾಯಕ ಜೋಡಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಅಂದದ ಅರಮನೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಜಯಚಂದ್ರನ್ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜಿಸಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರವಿವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ ವಾದನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.
1: ಆಕಾಶವಾಣಿ ಹೇ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಆಜ್ ರಾತ್ ಪ್ರಸ್ತುತ ಹೇ ಸಿತಾರ್ ವಾದನ್. ಕಲಾಕಾರ ಹೇ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ. ಜಾನೆ ಮಾನೆ ಸಂಗೀತಜ್ಞೋ ವಾಲಿ ವಿಶಿಷ್ಟ ಪರಿವಾರ ಮೇ ಜನ್ಮೆ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಕೆ ದಾದಾ ಶ್ರೀ ಲಾಲ್ ಮೋಹನ್ ಭಟ್ಟಾಚಾರ್ಯ ಜಾನೆ ಮಾನೆ ಸಿತಾರ್ ವಾದಕ್ ಥೇ, ಜಿನ್ಹೋನೆ ಇಸ್ ಸಾಂಗೀತಿಕ್ ವಿರಾಸತ್ ಕಿ ನೀವ್ ರಖಿ. ಅಪ್ನೆ ಪಿತಾ ಶ್ರೀ ಗಂಗಾಶಂಕರ್ ಭಟ್ಟಾಚಾರ್ಯ ಕೆ ಮಾರ್ಗದರ್ಶನ್ ಮೇ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ನೇ ಶುರುವಾತಿ ತಾಲೀಮ್ ಹಾಸಿಲ್ ಕಿ. ಆಗೇ ಚಲ್ಕರ್ ಆಪ್ಕೋ ವಿಷ್ಣುಪುರ್ ಘರಾನಾ ಕೆ ಶ್ರೀ ಮುರಳೀಧರ್ ಠಾಕುರ್ ಸೇ ಸೀಖನೆ ಕಾ ಸು ಅವಸರ ಭೀ ಪ್ರಾಪ್ತ ಹುವಾ. 1968 ಮೇ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಉಸ್ ಸಮಯಕ್ಕೆ ಬಂಬೈ ಯಾನಿ ಮುಂಬೈ ರವಾನಾ ಹುಯೇ. ಆಪ್ನೆ ವಹಾ ಬೀನ್ಕಾರ್

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 10:59:42.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ನಾಳೆ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ನಾಳೆ ನಮ್ಮ ನೆಲೆಯಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ, ಎಂಎಸ್ ನಾಗರಾಜರಾವ್ ಅವರಿಂದ ತತ್ವಪದ, 6:40, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, ರೈತರಿಗೆ ಸಲಹೆ 6:50, 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ, ಇಲ್ಲಿನ ದಾಖಲಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ. ನಾಳೆ ಬೆಳಗ್ಗೆ 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ ಕಾರ್ಯಕ್ರಮದಲ್ಲಿ ದೇವಿಕಾ ನಾಗೇಶ್ ಅವರಿಂದ ಲಘುಧಾಟಿಯ ಭಾಷಣ, ಅಟ್ಲಾಂಟದಲ್ಲಿ 4 ದಿನ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ವೀಣಾವಾದನ ಮತ್ತು ಹಾಡುಗಾರಿಕೆ ಆಲಿಸಲಿದ್ದೀರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಕಥೆ ಪ್ರೇಮ ಸಾಫಲ್ಯ.

0: ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರಣಂ ಅವರಿಂದ ಲಘುಧಾಟಿಯ ಭಾಷಣ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪ್ರೀ ಎಕ್ಲಾಂಪ್ಸಿಯಾ, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ವೈ ಕೆ ಮುದ್ದುಕೃಷ್ಣ ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 18 ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ ವಿಜಯ್ ಅಂಬ್ಲಮೊಗರು. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಹೂಡಿಕೆ ಸಮಾರಂಭದ ನೇರ ಪ್ರಸಾರ. ನಾಳೆ ಸಾಯಂಕಾಲ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ನಾಳೆ ರಾತ್ರಿ 8:00 ಕನ್ನಡ ಯುವವಾಣಿ, ಅಂಕಿತಾ ಸಿ ಶೇಟ್ ಅವರಿಂದ ಸಿನಿಮಾ ಸಾಹಿತ್ಯ ಕುರಿತು ಭಾಷಣ. ಬಳಿಕ ಸೌಪರ್ಣಿಕ ಬೇಡೇಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. 8:30 ತುಳು ಕಾರ್ಯಕ್ರಮದಲ್ಲಿ ಪರಪೋಕುದ ಬಿಸಿಲೆಡ್ ಪೊಸಕಾಲುದ ಕುರ್ಲರಿ ಅಕ್ಷಯ ಆರ್ ಶೆಟ್ಟಿ ಅವರಿಂದ ಭಾಷಣ. ಸ್ಪಾಟ್ಲೈಟ್ 9:15. ನಾಳೆ ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶ್ ಆಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ ಕೇಳಲಿದ್ದೀರಿ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700014242.
0: ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. External Affairs Minister Dr. S. Jaishankar and U.S. Secretary of State Marco Rubio held wide-ranging discussions in New Delhi today. Both the leaders reaffirmed the strength of the India-U.S. strategic partnership and outlined key areas of cooperation, including trade, energy, mobility and regional security. Addressing a press conference following delegation-level talks, Dr. Jaishankar highlighted the need to conclude a trade agreement at the earliest, welcomed the expansion in energy trade and stressed that diversified energy supplies are vital for India's energy security.
4: Our government's fundamental responsibility is to address the needs of 1.4 billion people. Obviously, ensuring the accessibility and affordability of energy for them is our prime objective. Secretary and I therefore welcome the expansion in our energy trade in recent months. Diversified supplies are at the heart of energy security for India.
3: On the Iran conflict, Dr. Jaishankar said, both India and the United States have a strong interest in ensuring that global energy prices remain low and that there is unimpeded commerce. India's position in favor of dialogue and diplomacy, as well as safe and unimpeded maritime commerce, was also reiterated. The West Bengal government has directed all district magistrates to set up holding centers for suspected illegal foreigners and foreign prisoners awaiting deportation or repatriation in line with Ministry of Home Affairs.